ಓದಿದು ನಾ ಕುಳತೆ ಹೃದಯ ಕರಗಿದ ನನ್ನ ಪ್ರೀತಿಯ ಅಣ್ಣ ತಾನು ಮುದದಿಲ್ಲ ಕರೆ ಬಂದು ಮನೆ ಮುಂದೆ ನಿಲ್ತಾರೆ ಮುದದಿಲ್ಲ ಕರೆ ಬಂದು

ಕೆಲವರು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲವು ತತ್ವಪದಗಳನ್ನು ಆಲಿಸಿರಿ ಪ್ರಸ್ತುತಪಡಿಸಿದವರು ಮರೆಪ್ಪದಾಸರ್ ಹಾಗೂ ಸಂಗಡಿಗರು. ಸಮಯ ಈಗ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: सम एकम शून्यम इत्यंकेन पराजित्य 26,000 वर्षस्य फीफा विश्व कप विजेता अभवत् इति वार्ताः।
1: आकाशवाणी विजयपुर
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
1: ಕೇಳುಗರೆ ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಹಾಗೂ ಸುಗಂಧ ದ್ರವ್ಯ ಬೆಳೆಗಳು ಮತ್ತು ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ್ ಕುಮಾರ್ ನಾರಾಯಣಪುರ್ ಅವರಿಂದ ತೆಂಗಿನ ಬೆಳೆಯ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ.
5: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
6: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
1: ಕೇಳುವರಿ ಈಗ ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್
3: ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು

0: ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ.

0: ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ, ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. 13ರವರೆಗೆ ಕಲಾ

0: ಸಂಕಲ್ಪಗಳು ನಿಗದಿಯಾಗಿವೆ. ಧಾರವಾಡದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ 2 ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:16. ಈಗ ಭಾವಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಕೇಳಿ ಸಂಗೀತ ಕಟ್ಟಿ ಅವರು ಹಾಡಿರುವ ಕೆಲವು ಗೀತೆಗಳನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
3: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ಕೇಳುವರೇ, ಇದುವರೆಗೆ ಸಂಗೀತ ಕಟ್ಟಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಸಾಕು ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ.

0: ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡು, ತಿನ್ಸುಕಿಯಾ, ಲಖಿಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106 ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2 ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2 ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3 ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2 ಪಂದ್ಯದಲ್ಲಿ ಸೋಲನುಭವಿಸಿ 3 ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಗಣೇಶನ ಮದುವೆ ಚಿತ್ರದ ಗೀತೆಯನ್ನು

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು ಇದುವರೆಗೆ ಎಸ್ ಜಾನಕಿ ಮತ್ತು ಚಿತ್ರ ಇವರ ಸ್ವರದಲ್ಲಿ ಕೇಳಿದ್ರಿ. ಈಗ ಕಾರ್ಯಕ್ರಮ ಕೊನೆಯ ಗೀತೆ ಬೆಳ್ಳಿ ಮೂಳೆಗಳು ಚಿತ್ರದ್ದು, ಹಾಡಿದ್ದಾರೆ ಎಸ್ ಜಾನಕಿ.

ಕೆಲವರು ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಕೇಳಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು.

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:30. ಕೇಳುವರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಕೇಳಿ ಆರಂಭದಲ್ಲಿ ಹಿಮಪಾತ ಚಿತ್ರದ ಎರಡು ಗೀತೆಗಳನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಇದುವರೆಗೆ ಹಿಮಪಾತ ಚಿತ್ರದ ಎರಡು ಗೀತೆಗಳನ್ನು ಆಲಿಸಿದ್ರಿ. ಈಗ ಮುಂದಿನ ಗೀತೆ ಹಾಲುಂಡ ತವರು ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ.

0: ಕೇಳು ರೀ. ಕಾರ್ಯಕ್ರಮದ ಕೊನೆಯಲ್ಲಿ ಇದುವರೆಗೆ ಕಿಂದರ್ ಜೋಗಿ ಹಾಗೂ ಅನುರಾಗ ಅರಳಿತು ಚಿತ್ರದ ಗೀತೆಯನ್ನು ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಇವರ ಸ್ವರದಲ್ಲಿ ಕೇಳಿದ್ರಿ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಟೀಚರ್ ಅದೇರಿ, ಏನ್ ಮಾಡಕತ್ತೀರಿ?
4: ಯಾರ್ರಿ? ನೇತಾಜಿ ಅವರು. ನಿಮ್ ಧ್ವನಿ ಕೇಳಿದ್ರೆ ಗೊತ್ತಾಯ್ತು ನನಗ. ಬರ್ರಿ ಬರ್ರಿ, ಬರಾಕತ್ತೀನಿ, ಬರ್ರಿ ಬರ್ರಿ. ನೀವು ಕೂತೀರಿ, ಬಂದೆ.
3: ಸರಿ ಸರಿ ಸರಿ.
4: ಹಾ, ಬಂದಿದ್ರಿ, ಆರಾಮಿದ್ದೀರಿ?
3: ಏನ್ ಆರಾಮದೇನ್ರಿ?
4: ಮೊನ್ನೆ ನಿಮ್ಮ ಅಂಕಲ್ ಒಬ್ರು ಆರಾಮಿರ್ಲಿಲ್ಲಲ್ರಿ.
3: ಆರಾಮಿಲ್ಲ ಅಂತಂದ್ರೆ ಏನಾಗಿತ್ತು ಅಂತಂದ್ರೆ, ಅವರು ಬಿದ್ದು ಪೆಟ್ಟ ಹಚ್ಕೊಂಡಿದ್ರು. ಅದಕ್ಕೆ ಅವರು ದವಾಖಾನೆ ಆಗಿದ್ರು. 3-4 ದಿನ ದವಾಖಾನೆ ಆಗಿದ್ದು, ಸ್ವಲ್ಪ ಕಾಲಿಗೆ ಪೆಟ್ಟಾಗಿತ್ತು. ಇನ್ನ ಪುಣ್ಯ ಜೀವ ಹೋಗ್ಲಿಲ್ಲ, ಸಂದರ್ಭನೇ ಅದು. ಇನ್ನ ಪುಣ್ಯ, ದೇವ್ರ ದಯಾ, ದೇವ್ರ ಮೇಲೆ ದಾನ. ಹಿಂಗಾಗಿ ಏನಾಯ್ತು ಅಂದ್ರೆ,

0: ದವಾಖಾನೆಗೆ 2-3 ದಿನ ಇದ್ದು ವಾಪಸ್ ಮನೆಗೆ ಕರ್ಕೊಂಡ್ ಬಂದಿವಿ. ಇನ್ನು ಸ್ವಲ್ಪ ಕಾಲಿಗೆ ಸಮಸ್ಯೆ ಇದೆ ರೀ, ಅದನ್ನ ಅದು ಒಂದಿಷ್ಟು ದಿನ ಒಂದು ವಾರ ದಿನ ಹೋಗ್ತೈತ್ರಿ. ಅದು
1: ಯಾಕ್ರಿ ಏನಾಗಿತ್ರಿ ಹಂಗ?
0: ಟೀಚರ್ ಈಗ ನಾವ್ ಬಹಳ ನೋಡ್ತಾ ಇರ್ತೀವಿ, ಈಗ ಟ್ರೈನ್ ಅಲ್ಲಿ ಬೇಗನ್ನ ಕಳ್ಸಾಕ ಅಥವಾ ಮನೆಯವರು ಎಲ್ಲ ಊರಿಗೆ ಹೋಗ್ತಾ ಇರ್ತಾರ, ಅವ್ರನ್ನ ಕಳ್ಸಾಕ್ ಹೋಗ್ತಾರೆ ಕೆಲವೊಂದ್ ಜನ. ಹೋಗಿ ಅವ್ರು ಏನ್ ಮಾಡ್ತಾರ ಗೊತ್ತಾ, ಆ ಟ್ರೈನ್ ಆಗ ಹೊರಗೆ ನಿಂತ್ಕೊಂಡ್ ಮಾತಾಡೋದಿಲ್ರಿ, ಒಳಗಡೆ ಕುಂತಿರ್ತಾರ ಬೋಗಿ ಒಳಗ ಅಥವಾ ರೈಲ್ವೆ ಡಬ್ಬೆ ಒಳಗೆ ಕುಂತಿರ್ತಾರ, ಕುಂತು ಏನೇನೋ ಮಾತಾಡ್ತಾ ಇರ್ತಾರ ಅಥವಾ ಕೆಲವೊಮ್ಮೆ ಮೊಬೈಲ್ ಹಿಡ್ಕೊಂಡು ಚಾಟ್ ಮಾಡ್ತಾ ಇರ್ತಾರ. ಆ ಸಂದರ್ಭದಲ್ಲಿ ಆ ಟ್ರೈನ್ ಮೂವ್ ಆಗಿದ್ ಗೊತ್ತಾಗುದಿಲ್ಲ ಇವ್ರಿಗೆ, ಅದು ಟ್ರೈನ್ ಮೂವ್ ಆಗೋದನ್ನ ಪಕ್ಕದಲ್ಲಿ ಕಿಟಕಿಯಲ್ಲಿ ನೋಡಿದಾಗ ಅಯ್ಯೋ ಟ್ರೈನ್ ಹೊಂಟೈತಿ ಅಂದ್ಕೊಂಡು ಜಿಗಿದ್ ಬಿಡ್ತಾರ. ಮತ್ ಇನ್ನೊಂದ್ ನಾನು ಹೇಳ್ತೇನೆ, ಆ ಟ್ರೈನ್ ಇಳಿಯಾಕು ನ್ಯಾಕ್ ಐತ್ರಿ, ಮನುಷ್ಯ ಬಂದಂಗ ಇಳಿಬಾರ್ದ್ರಿ. ಅದು ಟ್ರೈನ್ ಹಿಂಗ್ ಹೋದಾಗ ವಿರುದ್ಧ ದಿಕ್ಕಿನಲ್ಲಿ ಇಳಿದು ಬಿಟ್ರ ಉಲ್ಟಾ ಕೆಡವೆ ಬಿಡ್ತೈತೆ, ಅದು ಬಹಳ ಡೇಂಜರ್. ಕೆಡಿದ ತಕ್ಷಣ ಏನಾಗ್ಬಿಡ್ತದೆ, ಸೀದಾ ಒಳಗ ಟ್ರ್ಯಾಕ್ ಅಲ್ಲಿ. ಇಂತ ಬಹಳಷ್ಟು ಘಟನೆಗಳನ್ನ ನಾವು ದಿನಂಪ್ರತಿ ನೋಡ್ತೀವ್ರಿ. ಅದಕ್ಕ ಬೀಗರ್ ಬಂದಾರ ಕಳ್ಸಕ್ ಹೋಗುದು ತಪ್ಪಲ್ಲ, ಮನೆಯನ್ನವರು ಎಲ್ಲೇ ಹೊಂಟಾರ ಅವ್ರನ್ನ ಕಳ್ಸಕ್ ಹೋಗುದು ತಪ್ಪಲ್ಲ. ಈಗ ಮಗಳು ಮಗ ಎಲ್ಲೋ ಹೊರದೇಶಕ್ಕೆ ಹೋಗ್ತಾ ಇರ್ತಾನ, ಬೀಳ್ಕೊಡ್ಲಿಕ್ಕೆ ಹೋಗ್ತಾರಲ್ಲ, ಕಳ್ಸಕ್ ಹೋಗ್ತಾರಲ್ಲ, ಅದು ತಪ್ಪಲ್ಲ. ಆದ್ರೆ ತಪ್ಪೇನು ಅಂತಂದ್ರೆ ಅವರನ್ನ ನೀವು ಒಳಗ್ ಕೂಡಿಸಿ ಹೊರಗ್ ನಿಂತ್ಕೊಂಡು ಮಾತಾಡ್ರಿ. ಅದನ್ನ ಬಿಟ್ಟು ಇವ್ರು ಏನ್ ಮಾಡ್ತಾರ, ಅವ್ರ ಜೊತೆ ಕುಂತಿರ್ತಾರ. ಕುಂತ ಟ್ರೈನ್ ಹೋಗೋದ್ನಾಗ ಅದು ಕೂಡ ಟ್ರೈನ್ ಹೋಗುವಾಗ ಹೆಂಗ್ ಇಳಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರ, ಉಲ್ಟಾ ಇಳಿತಾರ, ಬೀಳ್ತಾರ, ಸಮಸ್ಯೆ ಆಗ್ತೈತಿ. ಇದು ಮೊನ್ನೆ ನಮ್ಮ ಅಂಕಲ್ದಾಗಿ ಬೆಂಗಳೂರು ಹೊಂಟಿದ್ ಇವನು ಕಳ್ಸಕ್ ಹೋಗಿದಾರ, ಬೈಕ್ ತಗೊಂಡ್ ಹೋಗ್ಯಾರ, ಹೋಗಿ ಒಳಗ್ ಹೋಗ್ಬೇಕಂದ್ರೆ ಅವ್ನ್ ಟಿಕೆಟ್ ಇರುತ್ತೆ, ಇವರು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡ್ ನಮ್ಮ ಅಂಕಲ್ ತಗೊಂಡ್ ಹೋಗಿ ಅವನ ಜೊತೆ ಕುಂತಾರ ಮಾತಾಡ್ತಾ. ಟ್ರೈನ್ ಮೂವ್ ಆಗಕತ್ತೈತ್ರಿ, ಆ ಸಂದರ್ಭದಲ್ಲಿ ಗೊತ್ತಾಗಿಲ್ಲ ಟ್ರೈನ್ ಅಯ್ಯೋ ಮೂವ್ ಆಗತ್ತೈತಿ ಅಂದ್ಕೊಳನ ಉಲ್ಟಾ ಜಿಗಿದಾರ, ಜಿಗಿದ ತಕ್ಷಣ ಬಿದ್ದು ಪೆಟ್ಟ ಹಚ್ಕೊಂಡಾರ. ದೇವ್ರ ಮ್ಯಾಲದಾನ ಅಂತ ಹೇಳಿದೆ ನಾನು, ಇಲ್ಲ ಅಂತಂದ್ರೆ ಇವ ಪೂರ್ತಿ ಸಮಸ್ಯೆನ ಆಗುದ. ಅದ್ರ ಸಂಬಂಧ ಈ ತರ ಆಗುವಂತ ಅನಾಹುತಗಳನ್ನ ತಪ್ಪಿಸಬೇಕು ಅಂತಂದ್ರೆ ನಾವು ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕು. ಬಸ್ ನಾಗೂ ಅದೇ ತರ ಮಾಡ್ತಾರ್ರಿ ಅವ್ರು. ಇನ್ನೊಂದು ಅದು ಬಸ್ ಮೂವ್ ಆಗುವತ್ನಾಗ ಬಸ್ ಡೋರ್ ಹಾಕ್ಬೇಕಂತೈತಿ. ಕೆಲವೊಂದು ಗದ್ದಲದೊಳಗ ಬಸ್ ಡೋರ್ ಹಾಕಿದ್ರು, ಅಲ್ಲಿ ನಿಂತಿರ್ತಾರ, ಆ ಬೋರ್ಡ್ ಇರ್ತೈತ್ರಿ, ಆ ಬೋರ್ಡ್ ಅನ್ನ ನೋಡ್ಲಾರ್ದ ಕೆಲವೊಂದ್ ಜನ ಹತ್ತಿ ಬಿಡ್ತಾರ. ಹತ್ತಿ ಮೂವ್ ಆಗುವತ್ನಾಗ ಉಲ್ಟಾ ಟಿಕೆಟ್ ಕೇಳ್ಕೊಳ್ಳೇನ, ಏರೇ ಉಲ್ಟಾ ರೀ ಅಲ್ಲಿಂದ ಬಂದ ಬಸ್ ಅಂತ ಕಂಡಕ್ಟರ್ ಹೇಳಿದ ತಕ್ಷಣ ನಿಂದ್ರ ನನ್ನ ಊಟಿಗೆ ಉಲ್ಟಾ ಜಿಗಿ. ಇನ್ನ ಪುಣ್ಯ ಹಿಂದಿನಿಂದ ವೆಹಿಕಲ್ ಬಂದ ಅಥವಾ ಇವ್ರ ತಳಗ ಬಿದ್ದ ತಲೆಗಲ್ಲಿ ಪೆಟ್ಟ ಹಚ್ಚಕೊಂಡ್ ಸಮಸ್ಯೆ ಆದ್ರ ಎಲ್ಲಾರ್ಗು ಸಮಸ್ಯೆ, ಡ್ರೈವರ್ಗೂ ಸಮಸ್ಯೆ, ಕಂಡಕ್ಟರ್ಗೂ ಸಮಸ್ಯೆ, ಮತ್ ಇವ ಬಿದ್ದಂತ ವ್ಯಕ್ತಿಗೂ ಸಮಸ್ಯೆ. ಅದಕ್ಕ ನಾವು ಪ್ರಯಾಣ ಮಾಡುವತ್ನಾಗ ಸ್ವಲ್ಪ ಮೈ ತುಂಬಾ ಕಣ್ಣಾಗಿರ್ಬೇಕು, ಜಾಗ್ರತೆ ವಹಿಸಬೇಕು. ಅದು ಬಸ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಬಂತು, ಏನು ಅನ್ನುವಂಥದ್ದು. ಬಟ್ ಎಲ್ಲಾರು ಬರೀ ಆ ಸೀಟಿನ ಸಂಬಂಧ ಪಡ್ದಾರೆ, ಏನ್ರಿ ಅದು ಒಂದ್ ಅರ್ಧ ಗಂಟೆ ಪಾಸ್ ಅಥವಾ 20 ನಿಮಿಷ ನಿಲ್ಲುವಂತ ಇದಕ್ಕೆ ಅಷ್ಟು ಬಡದಾಡಿ ಹೋಗಿ ಚೀಲ ಇಡೋದು. ಆ ಚೀಲ ಇಡಕ್ ಬಡದಾಡ್ತಿರ್ತಾರ, ಸೀಟ್ ಹಿಡಿಯಾಕ ಕೆಳಗೆ ಗಾಲಿ ಒಳಗೆ ನಮ್ ಕಾಲು ಹೋಗ, ಇದು ಯಾವ ಪ್ರಜ್ಞೆ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇವನ್ನೆಲ್ಲ ನೋಡ್ತಿರ್ತವಲ್ಲ ನಾವು ದಿನ, ಯಾಕಂದ್ರೆ ದಿನ ಪ್ರಯಾಣ ಮಾಡೋರಿಗೆ ಇವೆಲ್ಲ ನೋಡ್ತಾ ಇರ್ತೀವಿ. ಹೌದಾ? ಅದಕ್ಕೆ ಸಾಧ್ಯ ಆದಷ್ಟು ನಾವೇನ್ ಮಾಡ್ಬೇಕು, ಮನೆ ಬಿಟ್ಟು ಹೊರಗೆ ಬಂದೇವಪ್ಪ ಅಂತಂದ್ರ ಒಂದಿಷ್ಟು ನಾವು ಜವಾಬ್ದಾರಿಯಿಂದ. ಹೌದು, ಯಾಕಂದ್ರೆ ಈ ಕೆಲವೊಮ್ಮೆ ಹುಡುಗರು ಇರ್ತಾರಲ್ಲ, ಆ ಬೈಕ್ ಅನ್ನ ಉಲ್ಟಾ ತಗೊಂಡ್ ಬರ್ತಿರ್ತಾರ. ನಾವು ಈ ಕಡೆ ಕ್ರಾಸ್ ಮಾಡುವಾಗ ಈ ಕಡೆ ಕ್ರಾಸ್ ಮಾಡ್ಬೇಕಂತ ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಬರಂಗಿಲ್ಲ ಯಾವ್ದು ವೆಹಿಕಲ್ ಅನ್ಕೊಂಡಿರ್ತೀವಿ, ಆದ್ರೆ ಈ ಉಲ್ಟಾ ಬಂದ್ಬಿಟ್ಟು. ಸೊ ಆ ತರ ಸಮಸ್ಯೆ ಆಗ್ತಿರ್ತಾವ. ಅದ್ರ ಸಂಬಂಧ ನಾವು ರಸ್ತೆನ ಕ್ರಾಸ್ ಮಾಡುವಾಗ ಅಕ್ಕಪಕ್ಕ ನೋಡ್ಕೊಂಡ್ ದಾಟಬೇಕು. ಆಮೇಲೆ ರೈಲ್ವೆ ಸ್ಟೇಷನ್, ಟ್ರೈನ್ ಅಲ್ಲಿ ಯಾರನ್ನಾದ್ರೂ ನಾವು ಬೀಳ್ಕೊಳ್ಳಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋದು ಅನುಕೂಲ. ಆಮೇಲೆ ಬಸ್ ನಲ್ಲಿ ನಾವು ಪ್ರಯಾಣ ಮಾಡೋ ಸಂದರ್ಭದೊಳಗ ಕರೆಕ್ಟ್ ಆಗಿ ಬೋರ್ಡ್ ನೋಡ್ಕೊಂಡು ಆ ಬಸ್ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಆಮೇಲೆ ಈ ಡೋರ್ ಅಲ್ಲಿ ನಿಲ್ಲೋದು ಕೂಡ ಅಪಾಯಕಾರಿ, ಆ ಡೋರ್ ಅಲ್ಲಿ ನಿಂತಿರ್ತಾರೆ. ಆಮೇಲೆ ಇನ್ನೊಂದು ಸಮಸ್ಯೆ, ಆ ಸ್ಟಾರು ಏನೇನೋ ತಿಂತಿರ್ತಾನಲ್ಲ ಮನುಷ್ಯ, ಅವ್ ಡೋರ್ ಅಲ್ಲಿ ನಿಂತ್ಕೊಂಡು ಉಗುಳಕ್ ಹೋಗ್ಕಂಡ ಅಲ್ರಿ ಮೂವ್ ಆಗುವಂತ ಬಸ್ ಅದು, ಅದೇನಾದ್ರೂ ಉಗುಳುವಾಗ ಸ್ವಲ್ಪ ಹೆಚ್ಕೊಂಬಾಗೆ ತಲೆ ಹೋಗ್ಬಿಟ್ಟ ಅಂದ್ರೆ ಇದು ಕೂಡ ಸಮಸ್ಯೆ ಆಗ್ತಾವ್ರಿ. ಅದಕ್ಕೆ ಸಾಧ್ಯ ಆದಷ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ಇವುಗಳಿಂದ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಇಂತಹ ಅನಾಹುತಕಾರಿ ಘಟನೆಗಳು ನಡೀತಾವಲ್ಲ, ಇವುಗಳಿಂದ ಇವನ್ನ ಆಗ್ಲಾರ್ದಂಗ ನೋಡ್ಕೋಬೇಕ್ರಿ. ಅದ್ರ ಸಂಬಂಧ ಹಿಂಗೆಲ್ಲ ಸಮಸ್ಯೆ ಆಯ್ತು. ಈಗ ಮತ್ತೆ ನಾಳೆ ಡೇಟ್ ಕೊಟ್ಟಾರೆ ಡಾಕ್ಟರ್, ನಾಳೆ ಕರ್ಕೊಂಡು ಹೋಗ್ಬೇಕಾಗೈತಿ.
1: ಒಟ್ಟು ಆರಾಮರೇ ಅದಾರಲ್ರಿ?
0: ಆರಾಮ ಅದಾರ್ರಿ. ಒಂದಿಷ್ಟು ಪೆಟ್ ಆಗೈತಿ, ಆ ಪೆಟ್ಟಿಗೆ ಒಂದು ವಾರ ದಿನ ಟೈಮ್
1: ಬೇಕು ಸದ್ಯ. ದೇವ್ರ ಕಾಯ್ದ ಅನ್ರಿ. ಬರ್ರಿ, ಮತ್ತೆ ಕಾಫಿ ಕುಡಿತೀರೇನು?
0: ಕಾಫಿ ಮಾಡ್ತೀರಿ?
1: ಕಾಫಿ
0: ಬೇಡ್ರಿ, ಕೆಟಿ ಮಾಡ್ರಿ.
1: ಕೆಟಿ ಬೇಕ್ರಿ? ಆಯ್ತಾಯ್ತು ಬರ್ರಿ.
2: ಹಾಗಿದ್ರೆ ಬನ್ನಿ ಒಂದು ಕಥೆಯನ್ನು ಕೇಳ್ಕೊಂಡು ಬರೋಣ.

ಸುಸ್ವಾಗತ ಸುಸ್ವಾಗತ. ಒಂದು ನದಿ ದಡದಲ್ಲಿ ಒಬ್ಬ ಮಹಾತ್ಮರು ವಾಸವಾಗಿದ್ರು. ತಮ್ಮ ಸಮಸ್ಯೆಗಳಿಗೆ ಸಮಾಧಾನ ಕಂಡುಕೊಳ್ಳಲು ಈ ಮಹಾತ್ಮರ ಹತ್ತಿರ ಊರಿನ ಜನ ಮಾತ್ರವಲ್ಲದೆ ದೂರ ದೂರದ ಊರುಗಳಿಂದಲೂ ಕೂಡ ಜನಸಾಗರ ಹರಿದು ಬರ್ತಾ ಇತ್ತು. ಒಮ್ಮೆ ಒಬ್ಬ ವ್ಯಕ್ತಿ ಅವರ ಹತ್ರ ಬಂದ. ಅವನು ಮಹಾತ್ಮರನ್ನ ಕುರಿತು ಹೀಗೆ ಕೇಳ್ದ, ಮಹಾತ್ಮರೇ, ನಾನು ತುಂಬಾ ಸಮಯದಿಂದ ಈಶ್ವರನ ಭಕ್ತನಾಗಿದ್ದೇನೆ, ತುಂಬಾ ಶ್ರದ್ಧೆಯಿಂದ ಅವನ ಭಕ್ತಿ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಈಶ್ವರನ ದರ್ಶನ ಆಗ್ತಾ ಇಲ್ಲ, ದಯವಿಟ್ಟು ಕೃಪೆ ಮಾಡಿ ನನಗೆ ಈಶ್ವರನ ದರ್ಶನ ಮಾಡಿಸಿ ಅಂತ ಮಹಾತ್ಮರಲ್ಲಿ ಕೇಳ್ಕೊಂಡ. ಆಗ ಮಹಾತ್ಮರು ಅವನನ್ನ ಕುರಿತು ಹೀಗೆ ಹೇಳಿದ್ರು, ನಿಮ್ಗೆ ಈ ಜಗತ್ನಲ್ಲಿ ಯಾವ ವಸ್ತು ಎಲ್ಲಕ್ಕಿಂತ ಅಧಿಕ ಪ್ರಿಯವಾಗಿದೆ ಅಂತ ಪ್ರಶ್ನೆ ಮಾಡಿದ್ರು ಮಹಾತ್ಮರು. ಅದಕ್ಕೆ ಆ ವ್ಯಕ್ತಿ ಹೀಗೆ ಹೇಳ್ದ, ಮಹಾತ್ಮರೇ, ನನಗೆ ಈ ಜಗತ್ನಲ್ಲಿ ಎಲ್ಲಕ್ಕಿಂತ ಪ್ರಿಯವಾಗಿರುವಂತದ್ದು ಅಂತಂದ್ರೆ ನನ್ನ ಪರಿವಾರ, ಅದ್ರ ನಂತರ ಅಂತಂದ್ರೆ ಧನ ಹಾಗೂ ಸಂಪತ್ತು ಅಂತ ಹೇಳ್ದ. ಈಗ ನಿನ್ನ ಬಳಿ ಯಾವುದಾದ್ರೂ ಪ್ರಿಯವಾದ ವಸ್ತು ಇದೆಯಾ ಅಂತ ಮಹಾತ್ಮರು ಕೇಳಿದ್ರು. ಆ ವ್ಯಕ್ತಿ ಹೀಗೆ ಹೇಳ್ದ, ನನ್ನ ಹತ್ತಿರ ಈಗ ನನಗೆ ಇಷ್ಟವಾದ ಚಿನ್ನದ ನಾಣ್ಯ ಇದೆ ಅಂತ ಹೇಳ್ದ. ಆಗ ಮಹಾತ್ಮರು ಒಂದು ಚಿಕ್ಕದಾದ ಬಿಳಿ ಹಾಳೆ ಮೇಲೆ ಏನನ್ನೋ ಬರೆದು ಅವನಿಗೆ ಕೊಟ್ಟರು. ಅವನಿಗೆ ಜೋರಾಗಿ ಓದು ಅಂತ ಹೇಳಿದ್ರು. ಆ ಕಾಗದವನ್ನ ಓದ್ತಾ ಆ ವ್ಯಕ್ತಿ ಹೀಗೆ ಹೇಳ್ದ, ಮಹಾತ್ಮರೇ, ಇದರ ಮೇಲೆ ಈಶ್ವರ ಅಂತ ಬರೆದಿದ್ದೀರಿ. ಹೌದು, ಈಗ ಈ ಚಿನ್ನದ ನಾಣ್ಯವನ್ನ ಕಾಗದದ ಮೇಲೆ ಬರೆದಿರುವ ಈಶ್ವರ ಅನ್ನುವ ಅಕ್ಷರಗಳ ಮೇಲೆ ಇಡುವಂತ ಹೇಳಿದ್ರು ಮಹಾತ್ಮರು. ಆ ವ್ಯಕ್ತಿಯು ಹಾಗೆ ಮಾಡ್ದ. ನಂತರ ಮಹಾತ್ಮರು, ಈಗ ನಿನಗೇನ್ ಕಾಣಿಸ್ತಾ ಇದೆ ಅಂತ ಕೇಳಿದ್ರು. ಆಗ, ನನಗೆ ಈಗ ಕೇವಲ ಈ ಕಾಗದದ ಮೇಲೆ ಇಟ್ಟಿರುವ ಚಿನ್ನದ ನಾಣ್ಯ ಮಾತ್ರ ಕಾಣ್ತಾ ಇದೆ ಅಂತ ಆ ವ್ಯಕ್ತಿ ಹೇಳ್ದ. ಆಗ ಮಹಾತ್ಮರು ಹೀಗೆ ಅಂದ್ರು, ನಿನ್ನ ಈಶ್ವರನ ದರ್ಶನದ ವಿಷಯದಲ್ಲೂ ಕೂಡ ಹೀಗೆ ಆಗಿರೋದು. ಈಶ್ವರ ನಮ್ಮೆದುರಿಗೆ ಇದ್ದಾನೆ, ಆದ್ರೆ ಮೋಹ ಮಾಯೆ ನಮ್ಮ ಮುಂದಿರುವ ಕಾರಣ ನಾವು ಅವನ ದರ್ಶನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನನ್ನ ನೋಡ್ಬೇಕು ಅನ್ನುವಂತಹ ಪ್ರಯತ್ನವನ್ನ ವಿಧ ವಿಧವಾಗಿ ಮಾಡ್ತೀವಿ, ಆದ್ರೆ ಮೋಹ ಮಾಯೆ ನಮ್ಮೆದುರು ಬಂದ್ಬಿಡ್ತದೆ. ಧನ ಸಂಪತ್ತು ಮನೆ ಪರಿವಾರದ ಎದುರು ಈಶ್ವರನನ್ನ ಕಾಣಲು ಸಮಯವೇ ದೊರೆಯುವುದಿಲ್ಲ. ಒಂದ್ ವೇಳೆ ಸಮಯ ಸಿಕ್ಕರೂ ಕೂಡ ಅದು ನಾವು ಕಷ್ಟಕ್ಕೆ ಸಿಲುಕಿದ ಸಮಯವಾಗಿರ್ತದೆ. ಹೀಗಿರಲು ಈಶ್ವರನ ದರ್ಶನ ನಮಗೆ ಹೇಗಾಗಲು ಸಾಧ್ಯ ಅಂತ ಮಾರ್ಮಿಕವಾದ ಉತ್ತರವನ್ನ ನೀಡಿದ್ರು ಮಹಾತ್ಮರು. ಮಹಾತ್ಮರ ಮಾತುಗಳನ್ನ ಕೇಳಿದ ಆ ವ್ಯಕ್ತಿಗೆ, ಈ ಅತಿಯಾದ ಮೋಹ ಮಾಯೆಗಳ ಕಾರಣದಿಂದ ನಾನು ಈಶ್ವರನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದು ಸಾಧ್ಯ ಆಗ್ಬೇಕು ಅಂತಂದ್ರೆ ನಾನು ಈ ಮೋಹ ಮಾಯೆಗಳಿಂದ ಹೊರಬಂದಾಗ ಮಾತ್ರ ಈಶ್ವರನ ದರ್ಶನವಾಗಲು ಸಾಧ್ಯ ಅನ್ನೋದು ಅರಿವಿಗೆ ಬಂತು.

0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
1: ನೇತಾಜಿ ಗಾಂಧಿ ಹಾಗೂ ಸವಿತಾ ದೇಶ್ಮುಖ್.
2: ಕತೆ ಹೇಳಿದವರು ಸುಭಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕೆಳಗರೆ, ಈಗ ಸಮಯ 9:10. ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಭಕ್ತಿಗೀತೆ, ಬಸವಣ್ಣನವರ ವಚನ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆಳಗರೆ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆಯನ್ನು.

0: ಕೆಲವರು ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಮಯ ಈಗ 9:30:40. ಕೆಲವರು ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಎಸ್ ಜಾನಕಿ ಅವರು ತಮ್ಮ ಸಹಗಾಯಕರೊಂದಿಗೆ ಹಾಡಿದ ಕೆಲವು ಗೀತೆಗಳನ್ನು ಆಲಿಸಿ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬನ್ನಿ ಗೆಳೆಯರೆ, ಪ್ರಾಕ್ಟೀಸ್ ಮಾಡೋಣ.
1: ಅರೆ ಇರು ಕಣೋ, ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ತಪ್ಪು ಎಂಟ್ರಿ ಪ್ರಾಬ್ಲಮ್ ಆಗಿದೆ,
2: ಅದಕ್ಕೆ ಬ್ಯಾಂಕಿಗೆ ದೂರು ಕೊಡು.
1: ಬ್ಯಾಂಕ್ ಗೆ ಹೇಳಿ ಒಂದು ತಿಂಗಳಾಯ್ತು, ಆದ್ರೆ ಅವರು ಗೂಗ್ಲಿ ಮೇಲೆ ಗೂಗ್ಲಿ ಹೊಡಿತಿದ್ದಾರೆ.
3: ಹಾಗಿದ್ರೆ ಆರ್ಬಿಐ ನ ಬ್ಯಾಂಕಿಂಗ್ ಲೋಕಾಯುಕ್ತರಿಗೆ ಹೇಳು.
4: ಇರು, ನಾನು ಹೇಳ್ತೀನಿ. ಕ್ರಿಕೆಟ್ ನಲ್ಲಿರೋ ಥರ್ಡ್ ಅಂಪೈರ್ ನ ಹಾಗೆ ಆರ್ಬಿಐ ನ ಬ್ಯಾಂಕಿಂಗ್ ಓಂಬಡ್ಸ್ಮನ್. ಆರ್ಬಿಐ ಹೇಳುತ್ತೆ, ಒಂದ್ ವೇಳೆ ಬ್ಯಾಂಕ್ ನಿಮ್ಮ ದೂರನ್ನು ಒಂದು ತಿಂಗಳಲ್ಲಿ ಪರಿಹರಿಸದಿದ್ರೆ ಆರ್ಬಿಐ ನ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಆನ್ಲೈನ್ ದೂರು ನೀಡಬಹುದು. ಇದು ನಿಮ್ಮ ದೂರನ್ನು ಪರಿಹರಿಸುವ ಆರ್ಬಿಐ ನ ಸುಲಭ ವಿಧಾನ, ಅದು ಫ್ರೀಯಾಗಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು.

ಕೆಳಗರು ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ತಮ್ಮ ಸಹಗಾಯಕರೊಂದಿಗೆ ಹಾಡಿದ ಕೆಲವು ಚಿತ್ರಗಳ ಗೀತೆಗಳನ್ನು ಕೇಳಿದ್ರಿ. ಚಿತ್ರ ಹೊಸಬೆಳಕು, ತೇಜ, ಅರ್ಚನಾ, ಗೀತಾ, ಚಂದನದ ಗೊಂಬೆ ಹಾಗೂ ನೀನನ್ನು ಗೆಲ್ಲಲಾರೆ ಈ ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 10 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 10:50.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05-9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಸಮಯ ಸರಿಯಾಗಿ 10:02:35. ನಾವು ಜೊತೆಯಾಗಿದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಇಂದು ಇಂಟರ್ನ್ಯಾಷನಲ್ ಮೂನ್ ಡೇ. ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಆವಿಷ್ಕಾರಗಳು ಹೇಗೆ ಮೂಡಿಬಂದವು ಅನ್ನೋ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ವಿ. ಚಂದ್ರ ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಕುತೂಹಲಕಾರಿಯಲ್ಲ, ಅನೇಕ ಕವಿಗಳು, ಸಾಹಿತಿಗಳು ಮತ್ತು ತತ್ವಜ್ಞಾನಿಗಳಿಗೂ ವರ್ಣನಾತೀತನಾಗಿದ್ದಾನೆ. ಕವಿಗಳ ಪಾಲಿಗೆ ಚಂದ್ರನು ಸೌಂದರ್ಯದ ಪ್ರತೀಕ. ಚಂದ್ರನನ್ನು ನೋಡದ ಕವಿಯೇ ಇಲ್ಲ, ಕನಸು ಕಾಣದ ಮನುಷ್ಯನೂ ಇಲ್ಲ. ಕವಿಯ ಪದಗಳಿಗೂ ನಿಲುಕದ, ಕಲ್ಪನೆಗೂ ಸಿಗದ ಪ್ರೇಮಿಯ ಮನದ ಗೆಳೆಯ, ಕಾವ್ಯದಲ್ಲಿ ಚಂದ್ರನು ಭಾವನೆಗೆ ಬೆಳಕು ನೀಡಿದರೆ ವಿಜ್ಞಾನದಲ್ಲಿ ಚಂದ್ರನು ಜ್ಞಾನಕ್ಕೆ ದಾರಿದೀಪವಾಗಿದ್ದಾನೆ. ಕವಿಯ ಲೇಖನಿಯಲ್ಲಿ ಚಂದ್ರ ಕಾವ್ಯವಾದರೆ ವಿಜ್ಞಾನಿಯ ಪರಿಶ್ರಮದಲ್ಲಿ ಸಾಧನೆಯ ಸ್ಫೂರ್ತಿಯಾಗಿದ್ದಾನೆ. ಹೀಗೆ ಚಂದ್ರನ ಮೇಲೆ ಮೂಡಿದ ಆ ಮೊದಲ ಹೆಜ್ಜೆಯ ಗುರುತು ಎಂದಿಗೂ ಅಳಿಯದೆ ಅಂತಾರಾಷ್ಟ್ರೀಯ ಚಂದ್ರನ ದಿನವನ್ನಾಗಿ ಇಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಹಂಸಲೇಖ.

ಸೋನು ನಿಗಮ್ ಅವರ ಕಂಠದಲ್ಲಿ ಕಂಠಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಕವಿರಾಜ್ ಅವರ ಗೀತ ರಚನೆ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಸಮಯ ಆಗಿದೆ 10:13:10. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಾವು ಮಾತಾಡ್ತಿದ್ವಿ ದಿನ ವಿಶೇಷಗಳ ಬಗ್ಗೆ. ಇಂದಿನ ಮತ್ತೊಂದು ವಿಶೇಷತೆ ಏನು ಅಂದರೆ, ಇಂದು ವಿಶ್ವ ಚದುರಂಗ ದಿನ, ವರ್ಲ್ಡ್ ಚೆಸ್ ಡೇ. 1924 ಜುಲೈ 20 ಅಂತಾರಾಷ್ಟ್ರೀಯ ಚದುರಂಗ ಒಕ್ಕೂಟ ಸ್ಥಾಪನೆಯಾಯಿತು. ಅದರ ಸ್ಮರಣಾರ್ಥವಾಗಿ ವಿಶ್ವಸಂಸ್ಥೆಯು 2019 ಅಧಿಕೃತವಾಗಿ ವಿಶ್ವ ಚದುರಂಗ ದಿನವನ್ನು ಆಚರಿಸಲಾಗ್ತಾ ಇದೆ.

ರಾಮೇಗೌಡ ವರ್ಸಸ್ ಕೃಷ್ಣಾರೆಡ್ಡಿ ಚಿತ್ರದ ಗೀತೆಯನ್ನು ಅಜಯ್ ವಾರಿಯರವರ ಕಂಠದಲ್ಲಿ ಕೇಳಿದ್ರಿ. ಕವಿರಾಜ್ ಅವರ ಗೀತ ರಚನೆ, ಕೃಷ್ಣವರ್ಧನ್ ಕುಲಕರ್ಣಿಯವರ ಸಂಗೀತ ನಿರ್ದೇಶನ ಈ ಗೀತಕ್ಕಿತ್ತು.

ಇನ್ನು ಮುಂದೆ ಕೇಳಿ ಭಗವಾನ್ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಗೀತರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ.

ಜೀವನವೇ ಒಂದು ಚದುರಂಗದಾಟ ಎಂಬ ಮಾತಿದೆ. ಪ್ರತಿಯೊಂದು ಹೆಜ್ಜೆಯನ್ನು ಆಲೋಚಿಸಿ ಇಟ್ಟಾಗ ಮಾತ್ರ ಗೆಲುವು ಸಾಧ್ಯ. ಬುದ್ಧಿಶಕ್ತಿ, ತಾಳ್ಮೆ, ದೂರದೃಷ್ಟಿ ಮತ್ತು ಉತ್ತಮ ನಿರ್ಧಾರ ಸಾಮರ್ಥ್ಯವನ್ನು ಬೆಳೆಸುವ ಈ ಅದ್ಭುತ ಆಟಕ್ಕೆ ಸಮರ್ಪಿತ ದಿನವೇ ಇಂದು ವಿಶ್ವ ಚದುರಂಗ ದಿನ. ಇನ್ನು ಮುಂದೆ ಕೇಳಿ ಚಂದ್ರ ಚಕೋರಿ ಚಿತ್ರದ ಗೀತೆ. ಹರಿಹರನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ಎಸ್ ನಾರಾಯಣ್ ಅವರ ಗೀತರಚನೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನ.

ಹೌದು ಸ್ನೇಹಿತರೆ, ಚದುರಂಗ ಕೇವಲ ಆಟ ಮಾತ್ರವಲ್ಲ, ಬುದ್ಧಿಯ ಪರೀಕ್ಷೆಯೂ ಹೌದು. ಯುದ್ಧ ಭೂಮಿಯ ತಂತ್ರಗಳನ್ನು 64 ಚೌಕಗಳ ಮೇಲೆ ಮೂಡಿಸುವಂತಹ ಕಲೆ. ರಾಜನ ರಕ್ಷಣೆಯಿಂದ ಹಿಡಿದು ಗೆಲುವಿನವರೆಗೆ ಪ್ರತಿಯೊಂದು ನಡೆಗೂ ಯೋಚನೆ ಅಗತ್ಯ. ಇದು ನಮಗೆ ಎದುರಾಳಿಯನ್ನು ಸೋಲಿಸುವುದು ಮಾತ್ರ ಅಲ್ಲ, ಉತ್ತಮ ಆಲೋಚನಾ ಶಕ್ತಿ ಬೆಳೆಸಿಕೊಳ್ಳುವುದನ್ನು ಸಹ ಕಲಿಸುತ್ತೆ. ಆದ್ದರಿಂದಲೇ ಜೀವನದ ಆಟದಲ್ಲಿಯೂ ಚದುರಂಗದ ಪಾಠಗಳು ಸದಾ ಪ್ರಸ್ತುತವಾಗಿವೆ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಆಗಿದೆ 10:30 ಸೆಕೆಂಡುಗಳು.

ಮೊದಲಿಗೆ ಕೇಳಿ ಮೊಹಮ್ಮದ್ ರಫಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ದ ಟ್ರೈನ್ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಗೀತರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಯಾದ್ಗಾರ್ ಚಿತ್ರದ ಗೀತೆ ಮಹೇಂದರ್ ಕಪೂರ್ ಹಾಗೂ ಸಂಗಡಿಗರು ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ವರ್ಮಾ ಮಲ್ಲಿಕ್ ಅವರ ಗೀತರಚನೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಮೇರಾ ನಾಮ್ ಜೋಕರ್ ಚಿತ್ರಕ್ಕಾಗಿ ಮನ್ನಾಡೆ ಅವರು ಹಾಡಿದ್ದಾರೆ. ನೀರಜ್ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಶೋಲೆ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಆನಂದ್ ಭಕ್ಷಿ ಅವರ ಗೀತರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಇದುವರೆಗೂ ಸುನ್ಹೇರೆ ಪಲ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಸೀತಾ ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ರತ್ನಮಂಜರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 11:15:10. ಮುಂದಿನ ಗೀತೆ ಶುಭಮಂಗಳ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. MN ವ್ಯಾಸರಾವ್ ಅವರ ಗೀತರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಶವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಇನ್ನು ಮುಂದೆ ಕೇಳಿ ಒಂದೇ ರೂಪ ಎರಡು ಗುಣ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಶೀಲಾ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ಸಲೀಲ್ ಚೌಧರಿಯವರ ಸಂಗೀತ ನಿರ್ದೇಶನ.

ಭಾಗ್ಯವಂತರು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 11:33:50.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ,

0: ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬಿಆರ್ ಛಾಯಾ ಅವರ ಕಂಠದಲ್ಲಿ ಊರ್ವಶಿ ಚಿತ್ರದ ಗೀತೆ. ವಿ ಮನೋಹರ್ ಅವರ ಗೀತರಚನೆ ಮತ್ತು ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಾವಿರ ಸುಳ್ಳು ಚಿತ್ರದ ಗೀತೆ. ಚಿ ಉದಯ್ ಶಂಕರ್ ಅವರ ಗೀತರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ.

ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಗೀತೆ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್ ಹಾಗೂ ರಮೇಶ್ ಭಟ್. ಎಂಎನ್ ವ್ಯಾಸರಾವ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಹಾಕಿ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈ ತಿಕ್ಕಿದ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,
0: ನೀರ್ ಕುದಿತಾ ಇದೆ, ಬೇಗ ಹಾಕ್ರಿ.

ಸಿಪಾಯಿ ಚಿತ್ರದ ಈ ಗೀತೆಯೊಂದಿಗೆ ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು. ಈ ಗೀತೆಗೆ ಧ್ವನಿಯಾಗಿದ್ದವರು SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ದಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ದಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ದ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00 to 9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00 to 4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8 ಲಕ್ಷದ 77

111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೇ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮೆಲ್ಲಾ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ ಸಾಹಿತ್ಯ ಕೃಷಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲಸ ಅಂದ್ರ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ ಪ್ರೀತಿಯ ಹವ್ಯಾಸ. ಕೇಳುಗ್ರೆ ಹಂಗಂದ್ರ ಬರ್ರಿ, ನಮ್ಮ ಸ್ಮಿತಾ ರಾಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
2: ನಮಸ್ತೆ
1: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರೆ ಇದೊಂದು ವಿಶಿಷ್ಟವಾದಂತ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು, ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಾಗಿ ಹರಿದು ಬಂದು ನಾನಿವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ಕಾರಣ ಆಯ್ತು.
3: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇದು ಒಂಥರ ಸುತ್ತಲೂ ನೀರು, ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ

0: ಸಮಸ್ಯೆಗಳಿಲ್ಲ, ಶಾಲೆ ಕಾಲೇಜುಗಳು ಮನೆಯಿಂದಾನೇ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬಹುದು.
1: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗ್ಬೇಕಾದಾಗ ನೀವು ಹೇಳಿದಂಗೆ ತುಂಬಾ ನೀರು ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು
0: ಕಳೆದಿದ್ದೇವೆ.
1: ಈಗ ಅಲ್ಲಿ ಬ್ರಿಡ್ಜ್ ಆಗಿದೆ, ಅಂದ್ರೆ ಸೌಕರ್ಯಗಳು ಈಗ ಎಲ್ಲ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
0: ಖಂಡಿತವಾಗೂ ಕಷ್ಟ ಆಯ್ತು. ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದಿ ಮಾಡಬೇಕಾಗಿತ್ತು. ಏನೇ ಇದ್ರು ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು. ಯಾರನ್ನಾದ್ರೂ ಹುಷಾರು ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದಾನೇ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ, ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಟೈಮಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
1: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ, ತರಕಾರಿ ಆಗ್ಲಿ, ಅಂದ್ರೆ ಒಂದ್ ಸಲಕ್ಕೆ ತಗೊಂಡು ಹೋಗಿ, ಈಗ ಏನೋ ತೃಪ್ತಿ ಬೇಕು, ನಾನು ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ಕೆ ಆಗೋದೇ ಇಲ್ಲ.
0: ಆಗಿತ್ತು ಯಾಕಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕಾಗಿತ್ತು. ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರಲಿಲ್ಲ. ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ. ಪ್ರವಾಸದ ಸಮಯದಲ್ಲಿ, ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ, ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ, ಉತ್ತಮ ಹಳ್ಳಿಯಾಗಿ ನಿಂತಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ಈಗ
1: ಸ್ಮಿತ 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
0: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೆಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು. ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆ ತರದ, ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತಹ ದಾಖಲೆಗಳು ಯಾವಾಗೂ ಇಲ್ಲ. ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ತಯಾರಿ, ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅನ್ನೋ
1: ರೀತಿ,
0: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳೆಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ. ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನಗಳು ಅದು ಒಂದು ರೀತಿಯ ಚಂದನೂ ಹೌದು, ಅನುಭವನೂ ಹೌದು, ಬದುಕಿನ ಪಾಠವೂ ಹೌದು.
1: ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕಥೆ ಕವನ ಬರೀಬೇಕು ಅಂತ ಯಾಕೆ ಅನಿಸ್ತು?
0: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೂ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗಲಿ ಅಥವಾ ನಮ್ಮ ಹವ್ಯಾಸಗಳಾಗಲಿ, ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಕೂಡ ನಾವು ಇದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ. ಹಾಗೆ ನನಗೂ, ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ, ಆತರ ಸಂಜೆ ಒಂದೇ ಮನೆಗೆ ಬಂದು ಕುತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳ ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ. ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳುವುದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನಿಸ್ತು. ಹಾ, ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ಮನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ವರ್ಷಗಳ ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮಗೆ ಅದು. ಯಾಕೆಂದ್ರೆ ಎಲ್ಲ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನು ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನು ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನು ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನು ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ. ಆವಾಗ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ ನಾವು ಈಗ ಪೇಪರ್ ಏನೋ ಒಂದು ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ, ಆದ್ರೆ ಏನಾಗತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದ್ರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು, ಈ ತರ ಪರಿಚಯಗಳಾಯ್ತು. ಆಯ್ತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದರೂ ಒಂದು ಬರೆದು ಕೊಡಿ, ಈ ತರದ ಒಂದು ಬೇಡಿಕೆ.

0: ವಾಕ್ಯಗಳು ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತೆ ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯಿತು. ಬರಿತಾ ಬರಿತಾ ಹೋದೆ, ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯಿತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯಿತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ. ಆದ್ರೆ ಇನ್ನು ಪುಸ್ತಕ ಮಾಡುವಂತಹ ಮನಸ್ಥಿತಿಗೆ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ.
1: ಯೋಚನೆಯಲ್ಲಿ ಇದ್ದೀನಿ,
0: ಗೊತ್ತಿಲ್ಲ
1: ಹೇಗೆ.
0: ಕತೆಗಳನ್ನ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕತೆ ಕೂಟ ಅನ್ನುವಂತದ್ದೊಂದು ಗ್ರೂಪ್ ಇದೆ. ಅದರಲ್ಲಿ ಕತೆಗಳ ಹೇಗೆ ಬರಿಬೇಕು, ಯಾವ ರೀತಿ ನನಗೆ ಅದು ಆಗ ಇದಕ್ಕೆ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ. ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕತೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನು ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕತೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ ಅಲ್ಲಿ. ಕತೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕತೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ನಾನು ಈಗ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕತೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ ಸಿಕ್ತು.
0: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
0: ಹೌದು, ಸುಮಾರು ಒಂದು 20 ಕತೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ, ಕಥೆಯ ಹಂದರ ಹೆಣಿಬೇಕು ಅಂತಂದಾಗ.
0: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು. ಆದ್ರೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದುಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಜನಗಳು ಇದ್ದಾರೆ. ಹೀಗೆ ಇದೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕತೆಗಳ ಮುಖಾಂತರ ಅದ್ದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕತೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ
0: ಆಗಮನ. ಹೌದು,
1: ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತಹ ಪ್ರಬಂಧಗಳ ಹೇಗೆ?
0: ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆತಿರುವಂತಹ ವಿಜ್ಞಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ, ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು 3 ತಲೆಮಾರು ಇದೆ ಅಂತಂದ್ರೆ 3 ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್. ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ಬಗ್ಗೆ ಬರದೆ ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ.
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಹ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ. ನಿಮ್ಮದೇ ಆದ ಗದ್ದೆ ತೋಟ, ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನ ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪರಪರವಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗದು ಯಾಕೋ ಸ್ವಲ್ಪ, ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನ ಸಾಕ್ಬೇಕು ಅಂತಿತ್ತು ಅವಾಗ, ಈಗ ಒಂದು ಸುಮಾರು ಒಂದು 20 ವರ್ಷಗಳ ಹಿಂದೆ. ಅದು ನಾವು ನಮ್ಮ ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ. ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು. ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ. ಹಾ, ಈಗ ಯಾವ ಜೇನಿಗೆ ಏನಾಯ್ತು, ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ, ಅಥವಾ ಗೂಡು ಕಟ್ಟಿದ್ಯಾ, ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ, ಏನೇ ಅದನ್ನೆಲ್ಲ ನೋಡ್ಬೇಕು. ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು
1: ಇನ್ಕಮ್
0: ಕೂಡ. ಹೌದು, ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು, ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ, ಹಾಗೆ ಅದೊಂದು

0: ಆಸಕ್ತಿದಾಯಕ ನನಗೆ ಖುಷಿ ಕೊಡುವಂತಹ ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನು ಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ ಒಂದು ವರ್ಷ ಹಾರು ಹೋಗ್ತದೆ, ಒಂದು ವರ್ಷ ಮತ್ತೆ ಅದನ್ನ ಇದು ಮಾಡ್ಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗೆ ಆಗ್ತಾ ಇರ್ತದೆ. ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ. ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ 2 ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 kg ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನು ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 kg ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ. ಹೌದು
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು.
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ನಮ್ಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಅದಾದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ, ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿಕೆ ಜೇನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ಟರು ಕೆಡೋದು ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗತ್ತೆ, ಆದ್ರೆ ಅದು ಆರೋಗ್ಯಕ್ಕೆ ಹಾನಿಯಲ್ಲ. ಆದ್ರೆ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ, ಅದು ಹೇಗಿರ್ತೀನಿ ನೀವು, ಅದು ನೀವು 10 ಇಟ್ಟರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ
1: ಕೆಮಿಕಲ್ಸ್ ಹಾಕ್ತಾರೆ.
0: ಹೌದು ಹೌದು ಹೌದು.
1: ಹಾಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು ಹೌದು.
1: ಇದಲ್ಲಿ ತೋಟ ಕೂಡ ಇದೆ ತಮ್ಮದು ಅಂದ್ರೆ, ತೋಟದಲ್ಲಿ ಏನೇನು ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ಕಿ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ, ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು
0: ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವ್ಯ ಕೊಟ್ಟು ಹೆಚ್ಚಿದ್ದನ್ನು ನಾವು ಮಾರಾಟ ಮಾಡ್ತೇವೆ.
1: ಈಗ ಈ ಒಂದು ನಿಮ್ಮ ಜೀವನ ಅಂದ್ರೆ, ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
0: ಹೌದು ಹೌದು.
1: ತಮಗೆ ತಮ್ಮ ಕುಟುಂಬ ಹೇಗೆ?
0: ಹೌದು, ನಮ್ದು ಕೂಡು ಕುಟುಂಬ, ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು, ಈಗ ಅತ್ತೆ ಇದ್ದಾರೆ, ಗಂಡ, ಈ ರೀತಿಯಲ್ಲಿ ನಾವು
1: ಒಟ್ಟಿಗೆ
0: ಒಟ್ಟಿಗೆ ಜೀವನ ಮಾಡ್ತೇವೆ.
1: ಮತ್ತೆ ನಿಮ್ಮ ಅಡಿಗೆ ಇದು ಕೂಡ ಒಂದು ವಿಶಿಷ್ಟ.
0: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
1: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ, ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾರಿ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು, ಒಂದೆರಡು ಯಾವ್ದಾದ್ರೂ ರೆಸಿಪಿ ಹೇಳ್ಬಹುದಾ?
0: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ, ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದು ಔಷಧೀಯ ಗುಣ ಇರೋದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗೆ ಹಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರುತ್ತೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ, ಉಪ್ಪು, ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನ ನಾವು ಹೆಚ್ಚಾಗಿ ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂತ ತಂಬುಳಿಗಳು, ಒಂದೆಲಗ ತಂಬುಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಹಸಿರು ಸೊಪ್ಪುಗಳ ತಂಬುಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿದ ಅರಿಶಿನ ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮ್ಗೆ

0: ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂತದ್ದು. ಆಮೇಲೆ ಒಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಷ್ಟು
1: ಅಂದ್ರೆ ಮನೆಯ ಕಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು ಅದಕ್ಕೆ ಒಂದು ಕಾಮನ್ ಆಗಿ ತೆಂಗಿನಕಾಯಿ, ಕಾಳುಮೆಣಸು ಅಥವಾ ಹಸಿಮೆಣಸು ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅಂದ್ರೆ ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
0: ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವು ಅಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ ಅಂತ. ಸ್ಮಿತಾ ಅವರೇ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರುವ ಯೋಚನೆ
0: ಇದೆ? ಪುಸ್ತಕಗಳನ್ನ ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳನ್ನ ಬರೀತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದ್ದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಆಲ್ಮೋಸ್ಟ್ ನಾನು ಕಥೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರನು ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ ಆ ಟೈಮಿಗೆ? ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದ ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದು ಒಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕಥೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
1: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ ಸಂಗ್ರಹಕ್ಕೆ ಯೋಗ್ಯ ಆಗಿದೆ.
0: ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು. ಯಾರೋ ಒಂದು ಇದರಲ್ಲಿ ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
1: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಉತ್ತ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
0: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐದನೇ ಕ್ಲಾಸಿಂದ ಕೂಡ ನಾನು ಅವರ ಅಭಿಮಾನಿ, ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದುವುದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನು ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯಿತು, ಶಬ್ದ ಭಂಡಾರಗಳು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ. ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
1: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ.
0: ಹೌದು.
1: ಆಯ್ತು ಮಿತಾ, ಸಾಕಷ್ಟು ಇನ್ನು ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ. ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನು ತಂದಿದ್ದೀರಿ, ಇನ್ನಷ್ಟು ಪುಸ್ತಕಗಳು ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಜೇನು ಕೃಷಿ ಅಂದ್ರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನ ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ, ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನೆಯಿಂದ ಹೊರಗೆ ಬರ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ.

ನಾಳಿನ ನಮ್ಮ ವನಿತಾ ವಿಹಾರದಲ್ಲಿ ಜನ್ನಿಯರ ಚಿತ್ತ ಜಾನಪದದತ್ತ ರೂಪಕ ಪ್ರಸಾರವಾಗ್ತಾ ಇದೆ. ಈ ರೂಪಕವನ್ನು ನಡೆಸಿಕೊಡ್ತಾ ಇದ್ದಾರೆ ಮಂಡ್ಯದ ಜಾನಪದ ಜನ್ನಿಯರ ತಂಡದವರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ನಾಳೆ ಮಧ್ಯಾಹ್ನ 12:05. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನ್ಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov

0: ಡಾಟ್ಇನ್ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ಗುರುಬಸವರಾಜ್ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನು ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತು ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
3: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತಾಗಿರಲಿಲ್ಲ. ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರೂ ಇಷ್ಟೇ, ಪತಂಜಲಿಯವರು ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಸಾಕಷ್ಟು ಸಂಶೋಧನೆಗಳು, ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರೈಡೆ ಕಾಲದಿಂದ ಕೂಡ ಮನುಷ್ಯನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು, ಆವಿಷ್ಕಾರಗಳನ್ನು ಹೊಂದಿದ್ರೂ ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬದುಕಿಸಿರೋದು. ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥ ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ, ಇರತಕ್ಕಂಥ 12ಕ್ಕಿಂತ ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ದರು. ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯ ಅದರ ಬಗ್ಗೆ 3 ದಿನಗಳ ಅಭೂತಪೂರ್ವವಾಗಿರ್ತಕ್ಕಂಥ, ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದ್ರೆ ಆ ಸಂದರ್ಭದಲ್ಲಿ ಧೀರೇಂದ್ರ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡ್ತಕ್ಕಂಥ ಕೇಂದ್ರಗಳು ದೇಶದಲ್ಲಿದ್ದು, ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯ ಧಾಮ, ಬಿಹಾರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ವರ್ಷಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂಥ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ಅರ್ತವರು, ಶರೀರ ರಚನಾಶಾಸ್ತ್ರವಂಥವ್ರು, ರೋಗಶಾಸ್ತ್ರವನ್ನು ಅರ್ತವರು, ವೈದ್ಯಶಾಸ್ತ್ರವನ್ನು ಅರ್ತವರು, ಮತ್ತು ವಿಶೇಷವಾಗಿ ಎಂಡೋಕ್ರಾನಜಿಸ್ಟು ಇವರೆಲ್ಲ ಮತ್ತು ಹೃದಯ ಭಾಗವಹಿಸ್ತಿರೋದ್ರಿಂದ ಅದರ ಒಂದು ಹುಡುಕಾಟ ಶುರು ಆಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡೋ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥದ್ದು. ಆರೋಗ್ಯದ ಪರಿಧಿಯನ್ನು, ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ತನ್ನಾಗೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನು ಹೊಂದಿದ್ದಂಥ ರಾಷ್ಟ್ರಗಳಾಗಿದ್ದು, ಅದು ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂದರೆ ಡಾಕ್ಟರ್ ಕೆ ಎನ್ ಉಡುಪ ಅಂತ, ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ದರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನು ಕೊಟ್ಟರು.
2: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
3: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರವಾಗಿರ್ತಕ್ಕಂಥ ಆಯುರ್ವೇದದಲ್ಲಿ ಸುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಟ್ಟು, ಮಧು ಅಂದರೆ ಸಿಹಿ, ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನು ಹೆಂಗೆ ಕಂಡುಹಿಡಿದ್ರು ಅಂದರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು ಮತ್ತು ಮೂತ್ರದ ನಿಯಂತ್ರಣ ಇಲ್ಲದಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚು

0: ಇರ್ತಕ್ಕಂಥ ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ. ಇದಕ್ಕೆ ಪಿಪೀಲಿಕ ಪರೀಕ್ಷಾ ಅಂತ. ಆಗ ಯಾವುದೋ ಪರೀಕ್ಷಾ ಸೌಲಭ್ಯಗಳಿರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ಟರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕಲ್ಲಿಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು ಮತ್ತು ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜಿಯ ಅಂತ ಏನು ಹೇಳ್ತೀವೋ ಆ ಲಕ್ಷಣಗಳನ್ನು ಸಮಗ್ರವಾಗಿ ಹಾಗೆ ಹೇಳ್ತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನು ಶುಶ್ರೂಷಕ ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನು ಏನೇನು ಮಾಡಲಾಗುತ್ತೆ?
0: ಪರೀಕ್ಷೆಗಳಂದ್ರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ ಅದು. ಅದನ್ನ ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಾಯಿತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದ್ರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನು ಇವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನ ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವ ರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದ. ತಾವು ಪ್ರಶ್ನೆ ಮಾಡಿದಾಗೆ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದು ಹೊಡಿವೆ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೊಟ್ಟೆ ಅನ್ನೋ ಫಾಸ್ಟಿಂಗ್ ಬ್ಲಡ್ ಶುಗರ್, ಊಟದ 2 ನಂತರ ಪೋಸ್ಟ್ ಬ್ಲಡ್ ಶುಗರ್, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲೇ 3 ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತಾ. ಇದ್ರ ಜೊತೆಯಲ್ಲಿ ಕೂಡ ಇನ್ನ ಪರೀಕ್ಷೆಗಳು ಯಾವಂತಂದ್ರೆ ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ರೆ, ರೋಗ ನಿಯಂತ್ರಣ ಇದ್ರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್ ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಈ ಟಾರ್ಗೆಟ್ ಆರ್ಗನ್ಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡುಹಿಡಿದ್ರಿಂದ ಅದಕ್ಕೆ ಬೇಕಾದಂಥ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪರೀಕ್ಷೆಗಳಿರ್ಬೋದು, ಬ್ಲಡ್ ಯೂರಿಯಾ, ಸೀರಿಯಂ ಕ್ರಿಯಾಟಿನ್, ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್, ಈ ಪರೀಕ್ಷೆಗಳಿರ್ಬೋದು, ಮತ್ತು ನರಕ ಸಂಬಂಧಪಟ್ಟಂಥ CKMB ಸಂಬಂಧಪಟ್ಟಂತೆ ಇರ್ಬೋದು, CRP, ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದ ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
0: ಬಹಳ ಸರ್ವೇ ಸಾಮಾನ್ಯಗಳು ಉಂಟಾಗ್ತಕ್ಕಂಥದ್ದು ಕಾಲು ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ಕಾಲದಲ್ಲಿ ಕಾಣುತ್ತೆ. ಮಧುಮೇಹದ ಸಂಪೂರ್ಣ ನಿಯಂತ್ರಣದಲ್ಲಿದ್ದರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರು ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ ಸಂಬಂಧಪಟ್ಟಂತು. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂತ ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾಯಿದ್ರೆ ಮತ್ತೆ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟೇಷನ್ವರೆಗೂ ಬೇಕಾಗುತ್ತೆ ಸರ್. ಆಮೇಲೆ ಬಂದು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಬರ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ, ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
0: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದ್ರೆ ಇನ್ಸುಲಿನ್, ಅದ್ರ ಜೊತೆನಲ್ಲಿ ಇನ್ಸುಲಿನ್ ಜೊತೆನಲ್ಲಿ ಈಗ ಸಾಕಷ್ಟು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸ್ ಮಾತ್ರೆಗಳ ರೂಪದಲ್ಲಿ ಕೊಡ್ತಕ್ಕಂಥ ಔಷಧಿಗಳು ಆಧುನಿಕ ವೈದ್ಯ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್ ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಅಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದ ಇರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತು ಇರ್ತಕ್ಕಂಥದ್ದು, ಅಥವಾ ಬರೀ ಹರ್ಬಲ್ ಹೇಳಬೇಕಂತಂದ್ರೆ ಸಾಕಷ್ಟು ಔಷಧಿಗಳಿವೆ. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥದಿಂದ ಹೇಳೋದು, ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತವೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
0: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ಬರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ವಾಶ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನು ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಸಮಗ್ರ ವಿಷಯಗಳು ಗೊತ್ತಿದೆ. ಆದರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಲಿಕ್ ಸಿಂಡ್ರೋಮ್ ಅಂತ ಬರ್ತದೆ. ಇದಕ್ಕೆ ಇನ್ಸುಲಿನ್ ಮತ್ತು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸು ಮತ್ತು ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನಶೈಲಿ ಇವನ್ನೆಲ್ಲ ಮಾಡಿದರೂ ಕೂಡ ರೋಗ ನಿಯಂತ್ರಣದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಇನ್ಯಾವುದಾದ್ರು ಪದ್ಧತಿ ಬೇಕು, ಇನ್ಯಾವುದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗ ಅನ್ನೋದ್ರ ಬಗ್ಗೆ. ಫಂಡರ್ಬರ್ಗ್ ಅಂತಕ್ಕಂಥವ್ರು ಇಂಗ್ಲೆಂಡ್ನಲ್ಲಿ ಮತ್ತು ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಸಾಕಷ್ಟು ಕಡೆಗೆ, ಆಮೇಲೆ ಡೀನ್ ಲಾರ್ನಿಶ್ ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು ಯಾವುದೇ ಕಾಯಿಲೆಯನ್ನು ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿ, ಕೇವಲ ಜೀವನಶೈಲಿಯಿಂದನೇ ರುದ್ರೋಗಗಳನ್ನು ರಿವರ್ಸ್ ಮಾಡ್ತಕ್ಕಂಥ. ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಡಿಸಾರ್ಡರ್ಸ್, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನು ಪರಿಣಾಮಕಾರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗೋದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ

0: ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟಿದ್ದ ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಷಟ್ ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದ್ರೆ ವಿಶೇಷವಾಗಿ ಆಸನಗಳು. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ ಮಾಡಿ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್.ಆರ್. ನಾಗೇಂದ್ರ ಸರ್ ಕೇಳಿರ್ಬೋದು, ಅವರು ಮತ್ತೆ ನಾಗರತ್ನ ಮೇಡಮ್ ಅವರು ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥದ್ರ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೈವಲ ಒಂದೇ 1,000ಕ್ಕೂ ಹೆಚ್ಚು ಪ್ರಬಂಧಗಳು ಮಂಡಿತ.
1: ಯಾವ ಆಸನಗಳು ಉಪಕಾರಿ?
0: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವು 4 ಆಸನಗಳು ಅಂತ ಎಸ್ಟಾಬ್ಲ ಆಗಿವೆ. ಅದೇ ತರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮುಖ್ಯವಾಗಿ ಯಮನಿಯಮಗಳನ್ನು, ಜೀವನ ಶೈಲಿಗಳನ್ನು. ಆಸನ ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತೆ, ಹಠಯೋಗ ಪ್ರದೀಪಕ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದ್ರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ ಸಾಧ್ಯವೋ ಅದನ್ನ ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನ ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ ಧ್ಯಾನ ಧಾರಣದ ಮೇಲೆ ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿನ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರ್ತವೆ. ಆಮೇಲೆ ಅದನ್ನು ನಿರಂತರ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದ ಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ. ಸರ್,
1: ಯೋಗವನ್ನ ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗ್ಲಿಂದ ಬಂದದ್ದು?
0: ಪರಿಕಲ್ಪನೆ 1 ಶತಮಾನಕ್ಕಿಂತ ಹೆಚ್ಚು ಕಾಲದಿಂದಲೂ ಇತ್ತು ಸರ್ ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನ ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗದ ಸೂತ್ರಗಳಲ್ಲೂ ಕೂಡ ಯೋಗವನ್ನ ಪ್ರಾಕ್ಟೀಸ್ ಮಾಡುವಾಗ ಸಾಧನ ಪಾದದಲ್ಲಿ ಹೇಳುವಾಗ ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂತ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯವನ್ನು ತಂದುಕೊಡ್ತೇವೆ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದಿರಿ. ಮಧುಮೇಹದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
0: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಇವು ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಾಗಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ತಲಿ. ಅದು ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಡಾಕ್ಟರ್ ಎಚ್.ಆರ್. ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಆನ್ ಡಯಾಬಿಟಿಸ್ ಮೆಲೈಟಿಸ್, ಆಮೇಲೆ ಡಾಕ್ಟರ್ ಗರೇಟು, ಆಮೇಲೆ ಕೈವಲ್ಯ ನಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪ ಸರ್ ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ ತ್ರೀ ಯೋಗದಲ್ಲಿ, ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರ್ತಕ್ಕಂಥ ನ್ಯೂರೋಹಿಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬಾ ಒಂದು ಅದು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ, ಅಂತ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
0: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೂನವಾದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟ್. ಅದರ ನಂತರ ಹೇಳಬೇಕು ಅಂದರೆ ಟಿ ಕೃಷ್ಣಮಾಚಾರ್ಯರು ಚೆನ್ನೈಯಲ್ಲಿ ಇರ್ತಕ್ಕಂಥ, ಅದು ಅವರು 112 ವರ್ಷಗಳ ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಕೃಷ್ಣಮಾಚಾರ್ಯ ಪರಂಪರೆ ಅಂತಲೇ ತುಂಬ ದೊಡ್ಡ ಪರಂಪರೆ ಸರ್. ಮತ್ತು ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು ವೈದ್ಯರ ಮೂಲತಃ ಅಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್.ಆರ್. ನಾಗೇಂದ್ರ ಅವರು ಭಾರತ ಬೆಳೆಸ್ತಕ್ಕಂಥದ್ದು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನ ಚಿಕಿತ್ಸೆಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದ್ರೂ ಇದ್ರೆ ಅದರ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
0: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವಾಗ ಸಮಗ್ರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವಾಗಲೇ ಪ್ರಾರಂಭದಲ್ಲಿ ವಿನಿಮಯ ಮಾಡಿಕೊಂಡಾಗೆ ಯೋಗ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಧಿಯಲ್ಲಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಪರಿಧಿಯಲ್ಲಿ ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳೇನಿವೆ ಅದು ಒಂದು ಜೀವನ ಶೈಲಿಗೆ ಬಹಳ ಪ್ರಮುಖವಾಗಿ ಆಧಾರವಾಗುತ್ತೆ ಸರ್, ಯಮ ನಿಯಮಗಳಿಂದ ಮೂಲಕ ಅದರಂತಹ ಆಸನಗಳನ್ನು. ಇದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಒಂದು ಸಂಯಮವನ್ನು ಹೇಳ್ತಾರೆ. ಯೋಗವನ್ನು ಯಾವ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಹೇಳಬೇಕಂದ್ರೆ ಕ್ಷುತ ಬುಕ್ ಅಷ್ಟಾಗಿ ಊಟ ಮಾಡಬೇಕು, ಋತು ಬುಕ್ ಋತು ಅನುಸಾರ ಊಟ ಮಾಡಬೇಕು, ಮಿತ ಬುಕ್

0: ಮಿತವಾಗಿ ಊಟ ಮಾಡಬೇಕು. ಈ ಥರ ಒಂದು ಪ್ರಸ್ತಾಪಗಳು ಇರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಒಗ್ಗದೇ ಇರೋದ್ರಿಂದ ಖಂಡಿಜು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು. ಈಗ ಯೋಗ ನಿಖರವಾಗಿ ಆಹಾರವನ್ನು ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್. ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದರೆ ಇದು ದರ್ಶನವಾದ್ದರಿಂದ ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ದರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
1: ಚಿಕಿತ್ಸೆಯಾಗಿ ಯೋಗವನ್ನು ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತೆ ಯೋಗವನ್ನ ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತೆ ಹೇಗೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಅಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು, ಯೋಗದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಮತ್ತೆ PhD ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ PhD ಕೂಡ ಪಡೆದವರು ಇದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,040+ ವೈದ್ಯಕೀಯ ಸಂಸ್ಥೆಗಳೇ ಅಲ್ಲಿ ಯೋಗ ಶಿಕ್ಷಣ ಮತ್ತು ಯೋಗ ಅನುಷ್ಠಾನ ಮಾಡ್ತಕ್ಕಂಥದ್ದು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇದು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇವಲ ಕೆಲವು ಸ್ಕೂಲ್ಗಳಲ್ಲಿ BR ಸ್ಕೂಲ್ ಆಫ್ ಯೋಗ, ಆಮೇಲೆ TT ಕೃಷ್ಣಮಾಚಾರ್ ಸ್ಕೂಲು, BKS ಅಯ್ಯಂಗಾರು, ಹೀಗೆ ನಮ್ಮ ಮೈಸೂರಿನ ಜೋಯಿಸರು, ಹೀಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ಕಲಿಸ್ತಾ ಇದ್ರು. ಈಗ ಪತಂಜಲಿ ಯೋಗ ದರ್ಶನವನ್ನು ಸಂಪೂರ್ಣವಾಗಿ ಹೇಳ್ಕೊಡೋದ್ರ ಜೊತೆಗೆ ಯೋಗವನ್ನ ಥೆರಪಿಟಿಕ್ ಅಪ್ಲಿಕೇಶನ್ ಕೂಡ ಶಿಕ್ಷಣದಲ್ಲಿ 5 ವರ್ಷದ ಕೋರ್ಸು ಮತ್ತೆ PhD ಈಗ ಸಾಕಷ್ಟು ಪ್ರೌಢ ಸಂಶೋಧನೆಗಳಾಗಿವೆ. ಪ್ರೌಢ ಶಿಕ್ಷಣವೂ ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವೂ ಲಭ್ಯವಿದೆ ಸರ್. ಈಗ
1: ನಾವೀಗ ಯೋಗ ಮತ್ತೆ ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನ ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟರ್?
0: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ನಮ್ಮ ಪವನಮುಕ್ತ ಆಸನ ಮಾಡೋದ್ರಿಂದ ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರೂ ಕೂಡ ನಾಲೆಡ್ಜ್ ಸಿಕ್ಕಿದ್ರು ಕೂಡ ಥೈರಾಯ್ಡ್ ಸಂಬಂಧಪಟ್ಟಂಥ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡಲಿಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತಗೊಂಡ್ರು ಕೂಡ ಇದು ಅಸ್ತಮಾ ಹೇಳಿದೆ, ಪವನಮುಕ್ತ ಆಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಬೆನ್ನು ಹೇಳಿದೆ, ಲಂಬಾಸನ ಅದಕ್ಕೂ ಕೂಡ ಕಟ್ಟಿಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು, ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ. ಅದ್ರ ಜೊತೆನಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ.
1: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲ ಡಾಕ್ಟರ್, ಅಂದ್ರೆ ಏನೋ ನಾನಾ
0: ಕಾರಣಗಳಿದೆ.
1: ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ?
0: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನ ಹೇಳುವಾಗ್ಲೇನೆ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢ ಆಸನಗಳು ಅಂತ ಅದನ್ನು ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲೇ ಸರ್ ಸ್ಥಿರ ಸುಖಮ ಆಸನ, ಯಾವುದ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ತುಂಬಾ ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡ್ತಕ್ಕಂಥ ಆಸನಗಳಾಗಿರ್ತಕ್ಕಂಥ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನ ಯೋಗವನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದವರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
1: 12ನೇ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ
0: ಸರ್? ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಪರಿಕಲ್ಪನೆ ಬಂದಿದ್ದು 2014 UNS ಸಂಸ್ಥೆನಲ್ಲಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27ನೇ ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇ ಬಹಳಷ್ಟು ರಾಷ್ಟ್ರಗಳು 177ಕ್ಕಿಂತ ಹೆಚ್ಚು ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದ್ವು. ಆಮೇಲೆ

0: ಕೇವಲ 80 ದಿನಗಳ ಕಾಲ 60-70 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕ್ಕನ್ನು ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017 ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಂಬಳಂತು. ಅದೇ 2019 ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ತು ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡ್ತೇವೆ. ಹಾಗಾಗಿ ಯೋಗ, ಆಧ್ಯಾತ್ಮ, ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕಂದ್ರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಆತ್ಮ ಅಂದ್ರೆ ಸ್ವಂತ ಇಂಟ್ರಸೆಪ್ಷನ್ ಅಷ್ಟೇ. ಆತ್ಮ ಅಂದ್ರೆ ಆ ಭೌತಿಕವಾದವು ನಮಗೆ ನಿಲುಕ್ತಾ ಇರತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡತಕ್ಕಂಥದ್ದು ಇರೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ. ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದ್ರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನ ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ? ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತೆ ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನ ತಾವು ಪ್ಲಾನ್ ಮಾಡುವಾಗ ಯೋಗವನ್ನು ಎಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಿ ಸರ್?
0: ಸೊ ಯೋಗವನ್ನು ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೇ ಶುರು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆ ಇರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರು ಇರಲಿ, ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಿರಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆದಾದ್ಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನು ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು, ಆಮೇಲೆ ಮತ್ತೆ ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಮತ್ತೆ ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಇವುಗಳನ್ನು ಆಹಾರ ವಿಹಾರಗಳನ್ನು ತುಂಬ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ದರೂ ಆತ ಏನು ಔಷಧಗಳನ್ನು ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ ಜಾಸ್ತಿ
0: ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇನೆ ಕಾಯಿಲೆಗಳನ್ನ ಹುಷಾರು ಮಾಡ್ಕೊಳ್ಳೋಕಾಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್, ವಿಶೇಷವಾಗಿ ಮಾನಸಿಕ ಸಂಬಂಧಪಟ್ಟ ನಾವು ಆಂಗ್ಸೈಟಿ, ಚಿತ್ತ ವ್ಯಾಕುಲತೆ ಅಂತ ಚಿತ್ತ ವ್ಯಾಕುಲತೆ ಅದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ.
1: ಚಿಕಿತ್ಸೆ
0: ಯೋಗದಿಂದನೆ, ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ. ಇವಾಗ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಬರುತ್ತೆ, ಎಲ್ಲರೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿ ರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದರೆ, ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ, ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿನ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೇ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಾರಂಭದಿಂದ ರೂಢಿ ಮಾಡಿದರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗ, ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೈ ರಾಮ್ಜೀ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
2: ಕಳೆದ ಸುಮಾರು 2 ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005ರಲ್ಲಿ ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025ರ ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047ರ ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ದಿನಗಳ ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ದಿನಗಳ ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ದಿನಗಳಲ್ಲಿ ತಮ್ಮ 125 ದಿನಗಳ ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ದಿನಗಳ ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ, ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯಗಳನ್ನು ಒಳಗೊಂಡಂತೆ 151,282 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ಕೋಟಿ ರೂಪಾಯಿ. ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಪ್ರಯೋಜನಗಳು. ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ, ನೀರಿಗೆ ಸಂಬಂಧಿಸಿದ

0: ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು, ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್. ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಅವರದು
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33ರಿಂದ 37ಕ್ಕೆ ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ದದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7ರಷ್ಟು ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, 3ನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು

ಸಾಹಸ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್

0: ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ

0: ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಇಷ್ಟಕಾಮ್ಯ ಚಿತ್ರದ ಒಂದು ಹಾಡು. ಯೋಗರಾಜ್ ಭಟ್ ಅವರ ಗೀತರಚನೆ ಇದು. ಅಜನೇಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.

0: ಅದಕ್ಕೆ ಬ್ಯಾಂಡೇಜು
1: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ತಿಕ್ ಅವರು ಹಾಡಿರುವ ಮದುವೆ ಮನೆಯ ಚಿತ್ರದ ಹಾಡು, ಜಯಂತ್ ಕಾಕಿಣಿಯವರ ಸಂಗೀತ, ಮಣಿಕಾಂತ್ ಕದ್ರಿಯವರ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ.

0: ಕಾರ್ತಿಕ್ ಅವರ ಕಂಠದಲ್ಲಿ ಮದುವೆ ಮನೆಯ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಜಯಂತ್ ಕಾಕಿಣಿ, ಸಂಗೀತ ಮಣಿಕಾಂತ್ ಕದ್ರಿ. ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ.
6: ಶ್ರೀಹರಿ ಕರುಣಸ್ತುತನಾದ ವೃಷಕೇತುವಿನ ರುಂಡ ಮುಂಡಗಳನ್ನು ಸೇರಿಸಿ ಸಂಜೀವಕದ ಮಣಿಯನ್ನು ಎದೆಯ ಮೇಲಿರಿಸಿದನು. ನಂತರ ನಾರಾಯಣನು ಸುಭದ್ರೆಯ ಪತಿಯಾದ ಸವ್ಯಸಾಚಿಯ ಶಿರವನ್ನು ದೇಹವನ್ನು ಒಂದುಗೂಡಿಸಿ ದಿವ್ಯವಾದ ಮಣಿಯನ್ನು ಸ್ಪರ್ಶಿಸಿ ಪರಮೇಶ್ವರನ ಕೃಪೆಯಿಂದ ಇವರಿರುವರೂ ಬದುಕಲಿ ಎಂದು ಪ್ರಾರ್ಥಿಸಿದ. ಅರ್ಜುನ ಮತ್ತು ವೃಷಕೇತು ಇಬ್ಬರೂ ನಿಧಾನವಾಗಿ ಕಣ್ಣು ತೆರೆಯತೊಡಗಿದರು. ಸರ್ವರೂ ತದೇಕ ಚಿತ್ತರಾಗಿ ವಿಸ್ಮಯವನ್ನು ವೀಕ್ಷಿಸುತ್ತಿದ್ದಾರೆ. ನಿದ್ದೆಯನ್ನು ತಿಳಿದದ್ದವರಂತೆ ವೀರರೀರ್ವರು ಮೈಮುರಿದು ಮುರಾರಿಯ ಧ್ಯಾನ ಮಾಡುತ್ತಾ ಎದ್ದು ಕುಳಿತಿದ್ದಾರೆ. ಅತಿ ಸಂತಸದಿಂದ ಸುತನನ್ನು ಸಹೋದರನನ್ನು ಆಲಿಂಗಿಸಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ. ಮಾತೆ ಕುಂತಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದಾಗ ಮನದೊಂಬೆ ಹರಸುತ್ತಾಳೆ. ಯಶೋಧೆಯರು ದೇವಕಿಯರು ಹರಸಿದರು. ನಾಗೇಂದ್ರನನ್ನು ನಮಿಸಿ ಗೌರವಿಸಿದನು. ಮಾವನಲ್ಲವೇ ಆಯಾಸಗೊಂಡು ಬಳಲಿದ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಸಾಂಬ, ಕೃತವರ್ಮ ಮುಂತಾದ ಯದುವೀರರು ವಿಶ್ರಾಂತಿಯನ್ನು ತೆಗೆದುಕೊಂಡು ಆಯಾಸವನ್ನು ಪರಿಹರಿಸಿ ಹೊಸ ಹುರುಪಿನಿಂದ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕತೊಡಗಿದರು. ಆಗ ಶತ್ರುಗಳಾಗಿದ್ದವರು ಈಗ ಮಿತ್ರರಾಗಿದ್ದಾರೆ. ಪರಸ್ಪರ ತೆಗಳುವವರು ಈಗ ಹೊಗಳುತ್ತಿದ್ದಾರೆ. ತಮ್ಮ ನಾಯಕ ದ್ವಾರಕಾಧೀಶನನ್ನು ಕಂಡು ಸಂತಸದಿಂದ ಸಂಭ್ರಮದಿಂದ ಆತನ ಪಾದಗಳಿಗೆ ಎರಗುತ್ತಾ ಬಭ್ರುವಾಹನನ ಸಾಮರ್ಥ್ಯ, ಪರಾಕ್ರಮವನ್ನು, ಪೌರುಷವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ.

ಸಾವಿನಿಂದ ಖಿನ್ನನಾಗಿ ಕುಳಿತಿದ್ದ. ಆಗ ಪಾರ್ಥಸಾರಥಿ ಸಮಾಧಾನಿಸುತ್ತ, ಇಷ್ಟೆಲ್ಲ ದುರಂತಗಳಿಗೆ ದೇವನದಿಯ ಶಾಪವೇ ಕಾರಣವೆಂದು ಹೇಳಿ ಸವ್ಯಸಾಚಿಯನ್ನು ಸಮಾಧಾನಪಡಿಸಿದ. ಉಲೂಪಿ ಚಿತ್ರಾಂಗದೆಯರಿಗೆ ಹೋದ ಪ್ರಾಣ ಮರಳಿ ಬಂದಂತಾಗಿದೆ. ಅನೇಕ ಕಾಲಗಳಿಂದ ಕಾಯುತ್ತಿದ್ದ ಕೌಂತೆಯನ ಆಗಮನದಿಂದ ಪತ್ನಿಯರಿಬ್ಬರೂ ತಮ್ಮ ಜೀವನ ಸಾರ್ಥಕವಾಯಿತೆಂದು ಭಾವಿಸುತ್ತಾರೆ. ಇದಕ್ಕೆಲ್ಲ ಕಾರಣಕರ್ತನಾದ ಕೃಷ್ಣನನ್ನು ದಿವ್ಯವಾದ ಕಾಣಿಕೆಗಳಿಂದ ಸತ್ಕರಿಸಿ ಗೌರವಿಸುತ್ತಿದ್ದಾರೆ. ಉಭಯ ಸೈನ್ಯದ

ಜೀವನ ಸಾರ್ಥಕವಾಯಿತೆಂದು ಭಾವಿಸುತ್ತಾರೆ. ಇದಕ್ಕೆಲ್ಲ ಕಾರಣಕರ್ತನಾದ ಕೃಷ್ಣನನ್ನು ದಿವ್ಯವಾದ ಕಾಣಿಕೆಗಳಿಂದ ಸತ್ಕರಿಸಿ ಗೌರವಿಸುತ್ತಿದ್ದಾರೆ. ಉಭಯ ಸೈನ್ಯದಲ್ಲಿಯೂ ಸಂಭ್ರಮ ಸಂತಸ. ಈಗ ಯಾರು ಯಾರಿಗೋ ವೈರಿಗಳಲ್ಲ, ಎಲ್ಲರೂ ಪಾಂಡವ ಪಕ್ಷದವರಾಗಿದ್ದಾರೆ.

ಮಣಿಪುರದ ಅರಸನು ವಿನಯದಿಂದ ಸರ್ವರನ್ನೂ ಅರಮನೆಗೆ ಬರಬೇಕೆಂದು ವಿನಂತಿಸಿಕೊಂಡು ನಗರವೆಲ್ಲವನ್ನೂ ತಳಿರು ತೋರಣಗಳಿಂದ ಶೃಂಗಾರಗೊಳಿಸುವಂತೆ ಮಾಡುತ್ತಾನೆ. ತಮ್ಮ ನೆಚ್ಚಿನ ಅರಸನ ತಂದೆಯನ್ನು, ದೊಡ್ಡಪ್ಪನನ್ನು, ಅವರೆಲ್ಲರನ್ನೂ ಕಾಪಾಡುತ್ತಿರುವ ಪರಬ್ರಹ್ಮನಾದ ಶ್ರೀಕೃಷ್ಣನನ್ನು, ಬಂದಿರುವ ಯಾದವರನ್ನು, ಪಾಂಡವರನ್ನು ಕಂಡು ಮಣಿಪುರದ ಪ್ರಜೆಗಳೆಲ್ಲ ಪುಳಕಿತರಾಗಿದ್ದಾರೆ. ಪ್ರಥೆ ದೇವಕಿ ಯಶೋದೆಯರನ್ನು ವಿಶೇಷ ಗೌರವದಿಂದ ಕಾಣುತ್ತಿದ್ದಾರೆ. ತಮಗೆ ವಿಶೇಷ ಬಲ ಬಂದಿತ್ತೆಂದು ಎಲ್ಲರೂ ಹರ್ಷಚಿತ್ತರಾಗಿದ್ದಾರೆ ಮಣಿಪುರದ ಪ್ರಜೆಗಳು.

ಉಪಮಾಲೋಲನಾದ ಕವಿ ಮಣಿಪುರದ ವಾಸಿಗಳ ಸಂಭ್ರಮವನ್ನು ಅತ್ಯಂತ ಅಲಂಕಾರಿಕವಾಗಿ ವರ್ಣಿಸುತ್ತಿದ್ದಾನೆ. ಅನೇಕ ಕಾಲಗಳಿಂದ ಕಾಣದ ಬಂಧು ಬಳಗ ಸಂಬಂಧಿಕರನ್ನು ಕಂಡು ಪುಳಕಿತರಾಗಿದ್ದಾರೆ. ತಮ್ಮ ದೊರೆಯ ಬಗ್ಗೆ ಇರುವ ಗೌರವ ನೂರು ಮಡಿಯಾಗುತ್ತದೆ. ನಾರಿಯರ ನೀರೆಯರ ಸಡಗರವಂತೂ ವರ್ಣಿಸಲು ಸಾಧ್ಯವೇ ಇಲ್ಲ. ಮದುವೆ ಮಂಟಪದ ಸಂಭ್ರಮಕ್ಕೆ ನೂರು ಮಡಿಯಾದ ಸಂತಸ, ಒಂದೆಡೆ ನರ್ತನ, ಒಂದೆಡೆ ಕೀರ್ತನ, ಒಂದೆಡೆ ಸಂಗೀತ, ವೀಣೆಯ ಸುನಾದ, ಮೃದಂಗಗಳ ಇಂಚರ, ಬೇರೆ ಶಂಖಗಳ ತಾಡನ, ಕೊನೆಗೆ ಇದನ್ನು ವರ್ಣಿಸಲು ಪದ ಸಂಪತ್ತೇ ಸಾಲದೆಂಬಂತೆ ಕವಿ ಅಭಿಪ್ರಾಯ ಪಡುತ್ತಾನೆ. ಎಲ್ಲವೂ ಸುಖಾಂತ್ಯ.

ಕೇಳಬೇಕೆ? ಅವರನ್ನು ಅತ್ಯಂತ ಸಡಗರದಿಂದ ಉಪಚರಿಸಿದನು. ಗುರುವಿನಿಂದ ಶಿಷ್ಯನು, ಪಿತನಿಂದ ಸುತನು ಪ್ರಶಂಸೆಯನ್ನು ಅಪೇಕ್ಷಿಸುವುದು ತಪ್ಪಲ್ಲ. ಅಂತೆ ಅರ್ಜುನನಿಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ವಿನಂತಿಸಿ ಸಕಲ ರಾಜ್ಯ ಕೋಶಗಳನ್ನು ತಾನು ಸ್ವೀಕರಿಸಬೇಕೆಂದು ವಿನಯಪೂರ್ವಕವಾಗಿ ವಿಜಯನನ್ನು ಬೇಡಿಕೊಳ್ಳುತ್ತಾನೆ. ತಾನು ತಪ್ಪೆಸಗಿದನೆಂಬ ಪಾಪ ಪ್ರಜ್ಞೆಯೂ ಕಾಡುತ್ತಿದೆ, ಕ್ಷಮಿಸಲು ಕೇಳಿಕೊಳ್ಳುತ್ತಾನೆ.

ರಾಜ ಮರ್ಯಾದೆ ವಿವರಿಸಬೇಕೇ? ಬಬ್ರುವಾಹನನ ಸಂಭ್ರಮ ಮುಗಿಲು ಮುಟ್ಟಿದೆ. ತಂದೆ ಎದುರು ತನ್ನ ಸಾಮರ್ಥ್ಯದ ಪ್ರದರ್ಶನ ಮಾಡಿದ್ದಾಯಿತು. ಈಗ ವೈಭವದ ಸುಭಿಕ್ಷೆಯ ಶ್ರೇಷ್ಠ ಆಡಳಿತೆಯ ದರ್ಶನ ಮಾಡಿಸುತ್ತಾನೆ. ರಾಜ್ಯದ ಉನ್ನತಿಯನ್ನು ಇನ್ನೋರ್ವ ಅರಸರು ಕಂಡು ಪ್ರಶಂಸಿಸಿದರೆ ತಮ್ಮ ಶ್ರಮ ಸಾರ್ಥಕವೆಂದು ತಿಳಿಯುವವರು ಆಳುವವರು. ದ್ವಾರಕಾಧೀಶ ದಯಮಾಡಿಸಿದ್ದಾನೆ.

ಮಧ್ಯಮ ಪಾಂಡವನು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿರುವುದನ್ನು ಕಂಡು ನಾಗೇಂದ್ರನು ಭೀಮನು ಹೇಳುತ್ತಾರೆ, ಎಲೈ ಕಿರೀಟಿ, ತ್ರೈಲೋಕ್ಯ ವೀರ, ನಿನಗೆಂದಾದರೂ ಅಪಜಯವಿದೆಯೇ? ಸೂತನಿಂದ ಸೋತೆನೆಂಬ ಭ್ರಮೆ ಬೇಡ. ಇದಕ್ಕೆ ಬಲವಾದ ಕಾರಣವಿರುವುದು ನಿನಗೆ ತಿಳಿಯದೆ ಸುರನದಿ ಗಂಗೆಯ ಶಾಪ ಹುಸಿಯಾಗಬಹುದೇ? ನಿನ್ನ ಪುತ್ರ ನಿಮಿತ್ತ ಮಾತ್ರ ಶ್ರೀಕೃಷ್ಣನ ಕೃಪಾಕಟಾಕ್ಷದಿಂದ ಬದುಕಿದೆ, ಶಾಪ ವಿಮೋಚನೆಯಾಯಿತು, ವಿಜಯ ಪಡೆದೆ. ಪುತ್ರನು ಪಟ್ಟ ಪಶ್ಚಾತ್ತಾಪದ ಅರಿವು ನಿನಗಿಲ್ಲವೇ? ವಿಧಿಲಿಖಿತವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ, ಕಾರ್ಯಗಳಿಗೆಲ್ಲ ಕಾರಣವಿರುತ್ತದೆ. ಸುತನನ್ನು ಮನ್ನಿಸಿ ಆತ ನೀಡಿದ ಸುವಸ್ತುಗಳನ್ನು ಸ್ವೀಕರಿಸು ಎಂದು ಆಗ್ರಹಪೂರ್ವಕವಾಗಿ ಒತ್ತಾಯಿಸಿದರು.

ಕಿರಿಯರು ದಾರಿ ತಪ್ಪಿದಾಗ ಹಿರಿಯರು ಬುದ್ಧಿವಾದವನ್ನು ಹೇಳಲೇಬೇಕು. ಅಣ್ಣ ಪವನಜ, ಮಾವ ಫಣೀಶ್ವರ ಇವರಿಬ್ಬರೂ ಅರ್ಜುನನ ಅನಾಸಕ್ತಿಯನ್ನು, ಅನಾದರವನ್ನು, ನಡತೆಯನ್ನು ಕಂಡು ಹೇಳುತ್ತಾರೆ, ಎಲೆಯ ಧನಂಜಯ, ನೀನು ವಿವೇಚನೆಯುಳ್ಳವನು, ಎಷ್ಟೋ ಕಾಲಗಳಿಂದ ನಿನ್ನ ದರುಶನ ಭಾಗ್ಯ ಪಡೆಯಲು ನಿನ್ನ ಧರ್ಮಪತ್ನಿಯರಾದ ಉಲೂಚಿ ಚಿತ್ರಾಂಗದೆಯರು ತಪಸ್ಸನ್ನು ಮಾಡುತ್ತಿದ್ದಾರೆ. ಸಾಧ್ವಿ ಸತಿ ಚಿತ್ರಾಂಗದೆ ಸುತನನ್ನು ಅತ್ಯಂತ ಉನ್ನತ ಮಾರ್ಗದಲ್ಲಿ ಬೆಳೆಸಿದ್ದಾಳೆ. ಮಾತೆಯರ ಮಹತ್ವವನ್ನು ಅರಿಯಬೇಕು. ಈ ಸಾಧ್ವಿಯರಿಂದ ಅರಸರು ಯಾವ ರೀತಿ ಆಡಳಿತವನ್ನು ಮಾಡಬೇಕೆಂಬುದನ್ನು ಮಣಿಪುರದ ಅರಸು ಬಬ್ರುವಾಹನ ತೋರಿಸಿಕೊಟ್ಟಿದ್ದಾನೆ. ಅಷ್ಟಕ್ಕೂ ದುಡುಕಿ ಶಸ್ತ್ರವನ್ನು ತುಡುಕಿದವರಾರು? ಯುದ್ಧದ ಸಿದ್ಧತೆಯನ್ನು ಮಾಡಿದವರಾರು? ಇಂತಹ ಪತಿವ್ರತೆಯರನ್ನು, ಮೂರು ಲೋಕದ ವೀರ ಪುತ್ರರನ್ನು ಪಡೆಯಬೇಕಾದರೆ ಪೂರ್ವಜನ್ಮದ ಪುಣ್ಯ ಬೇಕು. ಪಾರ್ಥ, ಸತಿಸುತರನ್ನು ಸಂಭಾಳಿಸು. ನೀನಾದರೂ ನಿನ್ನ ಭಾವನೆಗೆ ಬುದ್ಧಿ ಹೇಳಬಾರದೆ ಎಂದು ಎಲ್ಲರೂ ಶ್ರೀಹರಿಯನ್ನು ಕೇಳಿದರು.

ಈ ರೀತಿ ಹಿರಿಯರು ನೀತಿ ಹೇಳಿದರು, ಶ್ರೀಹರಿಯು ಸವ್ಯಸಾಚಿಯು ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದಿದ್ದಾಗ ಚಿತ್ರಾಂಗದೆಯ ಪುತ್ರ ಅವಮಾನಿತನಾದಂತೆ ವಿರಕ್ತಿಯಿಂದ ದೃಢಚಿತ್ತನಾಗಿ ತನ್ನ ನಿರ್ಧಾರವನ್ನು ಪ್ರಕಟಿಸುತ್ತಿದ್ದಾನೆ. ಸಮಸ್ತ ಹಿರಿಯ ಬಂಧುಗಳೇ, ಗೌರವಾನ್ವಿತರೇ, ಪೂಜ್ಯರೇ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಅದಕ್ಕೆ ಸಮಸ್ತ ರಾಜ್ಯ ಕೋಶ ಭಂಡಾರವನ್ನು ಜನ್ಮದಾತನ ಪಾದಗಳಿಗೆ ಅರ್ಪಿಸಿ ಹಿಮಾಚಲ ಪರ್ವತಕ್ಕೆ ಹೋಗಿ ಸಜ್ಜನರ ಸಂಘದಲ್ಲಿದ್ದು ತಪಗೈದು ಮಹಾಭಾಗವತೋತ್ತಮನು ಮಹಾಭಕ್ತನಾದ ಪಿತನನ್ನು ಘಾತಿಸಿದ ಮಹಾಪಾಪವನ್ನು ಕಳೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಎಷ್ಟೆಂದರೂ ಮಹಾಕ್ಷತ್ರಿಯನಾದ ಮಧ್ಯಮ ಪಾಂಡವನ ಪುತ್ರನ

0: ಎಲ್ಲಿ ಎಲ್ಲಿ ಶ್ರೀಕೃಷ್ಣನನ್ನು ಹೊಗಳುವ ಸ್ತುತಿ ಮಾಡುವ ಸಮಯ ಸಿಗುತ್ತದೆಯೋ ಕೊಂಡಿದ್ದಾನೆ. ಚಿತ್ರಾಂಗದೆಯ ಪುತ್ರನ ಮಾತೆಯೇ ಮಹಾಪ್ರಾಜ್ಞನಾದ ಭೀಮನು ಹೇಳುತ್ತಾನೆ, ಮಗನೇ ಮತ್ತೆ ಮತ್ತೆ ದುಡುಕಬೇಡ, ತಪ್ಪು ಭಾವನೆಯನ್ನು ಬಿಟ್ಟುಬಿಡು. ಭಾಸ್ಕರನ ತೇಜಸ್ಸಿನ ಎದುರು ಕತ್ತಲೆಯು ಕರಗುವಂತೆ ಕೃಷ್ಣ ಪರಮಾತ್ಮನಿರುವಾಗ ನಮ್ಮ ದೋಷಗಳೆಲ್ಲ ನಿವಾರಣೆಯಾಗದಿರದೆ ಆ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ವಿದ್ಯಾದಾನ ಮಾಡಿದ ಗುರುಗಳನ್ನೇ ಕೊಂದಿದ್ದೇವೆ. ಎತ್ತಿ ಆಡಿಸಿದ ಪಿತಾಮಹರನ್ನು, ಸಲುಗೆಯಿಂದಿದ್ದ ಸಹೋದರರನ್ನು ಸದೆ ಪಡೆದಿದ್ದೇವೆ. ಅರ್ಜುನನು ಇದರಿಂದ ಹೊರತಾಗಿಲ್ಲ. ಕಂದ, ಕೃಷ್ಣನ ಕೃಪೆ ಇದ್ದ ಮೇಲೆ, ಆತನನ್ನು ನಂಬಿದ ಮೇಲೆ ನಮಗೆ ಭಯ, ದುಃಖ, ತಾಪತ್ರಯ, ನರಕ, ಪಾಪಗಳ ಲೇಪವಿದ್ದೀತೆ ಎಂದು ಶ್ರೀಹರಿಯ ಪಾರಮ್ಯವನ್ನು, ಲಕ್ಷ್ಮೀಕಾಂತನ ಕೃಪೆಯ ಮಹೋನ್ನತಿಯನ್ನು ಕವಿ ಭೀಮನ ಬಾಯಿಂದ ಹೇಳಿಸುತ್ತಿದ್ದಾನೆ.
1: ಸಾಲೆ ನಿಷ್ಕೃತಿಗಳಿಲ್ಲದೆ

ಲಕ್ಷ್ಮೀಕಾಂತನ ಪರಮ ಭಕ್ತನಾದ ಕವಿಗೆ ಶ್ರೀಕೃಷ್ಣನ ಸ್ಮರಣೆ ಗುಣಗಾನ ಮಹತ್ವದ್ದು. ಆದ್ದರಿಂದ ಎಲ್ಲೆಲ್ಲಿ ಹರಿಯ ಪ್ರವೇಶವಾಗುತ್ತದೆಯೋ ಅಲ್ಲೆಲ್ಲ ಅಚ್ಯುತನ ಗುಣಗಾನ ಮಾಡಿಸುತ್ತಾನೆ. ಭಕ್ತ ಕವಿ ಭಾವೋದ್ವೇಗದಿಂದ ಭಗವಂತನನ್ನು ಭಜಿಸುವುದು ತನ್ನ ಮಹಾಕಾವ್ಯದ ಮೂಲಕ ಮಾನವರನ್ನು ಪಾವನರನ್ನಾಗಿಸಲು ಪ್ರಯತ್ನಿಸುತ್ತಾನೆ. ಮತ್ತೆ ಪವನಜನಿಂದ ಪರಮಾತ್ಮನ ಸ್ತುತಿ ಮಾಡಿಸುತ್ತಾನೆ. ಕಂದ, ಇನ್ನೂ ಪೂರ್ಣ ಪ್ರಪಂಚದ ಅರಿವಿಲ್ಲದ ನಿನಗೆ ಕೃಪೆಗಾಗಿ ಎಷ್ಟೋ ಯೋಗಿಗಳು ಅನೇಕ ಕಾಲಗಳಿಂದ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಅಚ್ಯುತನ ಅನುಗ್ರಹವು ಅಷ್ಟು ಸುಲಭವಲ್ಲ. ಪಂಚಮಹಾಪಾತಕ ಪಾಪಗಳು ಆತನ ನಾಮಸ್ಮರಣೆಯಿಂದ ಅನುಗ್ರಹದಿಂದ ಪರಿಹರಿಸಲ್ಪಡುತ್ತವೆಂದ ಮೇಲೆ ಪದ್ಮನಾಭನ ಪ್ರತ್ಯಕ್ಷ ದರ್ಶನದ ಭಾಗ್ಯ ನಿನಗೆ ದೊರೆತ ಮೇಲೆ ನೀನು ನಿರ್ದೋಷಿ, ನಿನ್ನಲ್ಲಿ ಪಾಪಲೇಪವಿಲ್ಲ.

ಭೀಮಸೇನನ ಸ್ಪಷ್ಟೋಕ್ತಿಗೆ ಎಲ್ಲರೂ ತಲೆದೂಗಿದರು. ಪಾರ್ಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಸುತನನ್ನು ಸಂತೈಸಿ ಶ್ರೀಹರಿಯನ್ನು, ಭೀಮನನ್ನು, ಮಾವನನ್ನು ಉಪಚರಿಸಿ ಮಾತಿಗೆ ವಂದಿಸಿ ಸಿಂಹಾಸನದ ಮೇಲೆ ಕುಳಿತುಕೊಂಡ. ಮಗನ ಮೊಮ್ಮಗನ ಸಮ್ಮಿಲನವನ್ನು ಕಣ್ಣಾರೆ ಕಂಡು ಕುಂತಿ ಸಂತಸದಿಂದ ಅಶ್ರುಧಾರೆಗರೆದಳು. ಶ್ರೀಕೃಷ್ಣ ಕಪಟನಾಟಕ ಸೂತ್ರಧಾರಿ ಮಂದಸ್ಮಿತನಾಗಿ ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ. ಆದರೆ ನಾವು ಅರಿತುಕೊಳ್ಳಬೇಕಾದ ವಿಚಾರವಿದೆ. ಹರಿಯನ್ನು ಕರೆದುಕೊಳ್ಳಬೇಕೆಂದು ಸುತನು ಎಷ್ಟೇ ಆಗ್ರಹಿಸಿದರೂ ಅರ್ಜುನನು ಎದುರಾಳಿಯನ್ನು ಹಗುರವಾಗಿ ಕಾಣುತ್ತಾನೆ. ಇದು ನಮ್ಮೆಲ್ಲರಿಗೆ ಎಚ್ಚರಿಕೆಯ ಗಂಟೆ. ಕೆಲವೊಮ್ಮೆ ಪ್ರಾಜ್ಞರಾದವರು ದುಡುಕಿ ಕೆಡುಕನ್ನು ಆಹ್ವಾನಿಸುತ್ತಾರೆ. ಪಾರ್ಥಸಾರಥಿಯಿಂದಲೇ ಪಾರ್ಥನ ಮಹೋನ್ನತಿ ಎಂಬ ಅರಿವಿದ್ದೂ ಮರೆಯುತ್ತಾನೆ. ಮತ್ತೊಮ್ಮೆ ಮಣಿಪುರ ವಿಜೃಂಭಿಸತೊಡಗಿತು. ನಾಗೇಂದ್ರನು ನಾಗದೇವತೆಗಳನ್ನು ಅತ್ಯಂತ ಗೌರವ ಆದರಗಳಿಂದ ಬೀಳ್ಕರು.

ಸತತ ಪರಿಶ್ರಮಕ್ಕೆ ವಿಶ್ರಾಂತಿ ಅತ್ಯಂತ ಅಗತ್ಯ. ಈ ಹೋರಾಟದ, ಈ ತುಮುಲದ, ಈ ದುಗುಡದ, ಸಂಶಯದ ಪರಿಸಮಾಪ್ತಿಯಾದ ಮೇಲೆ ಎಲ್ಲರೂ ಸಂತಸಭರಿತರಾಗಿದ್ದಾರೆ, ಪ್ರಸನ್ನ ಚಿತ್ತರಾಗಿದ್ದಾರೆ. ಅರಮನೆಯ ವಾತಾವರಣವು ಅತ್ಯಂತ ಹರ್ಷದಿಂದ ಕೂಡಿದೆ. ಅಲ್ಲಲ್ಲಿ ನರ್ತನ, ಕೀರ್ತನ, ಸತ್ಸಂಗ ಇವುಗಳಿಂದ ಪ್ರಜೆಗಳು ಸಂತುಷ್ಟರಾಗಿದ್ದಾರೆ. ಚಿತ್ರಾಂಗದ ಉಲೂಪಿಯರ ಸಂತಸ ಸಡಗರ ವಿವರಿಸಲು ಪದಗಳು ಸಾಲವು. 5 ದಿನಗಳವರೆಗೆ ಸಂತಸದ ಸಮಾರಂಭ ಮಣಿಪುರದಲ್ಲಿ ಜರುಗುತ್ತಲಿದೆ.

ಅಂತೂ ಇಂತೂ ಕುಂತಿಪುತ್ರರಿಗೆ ವನವಾಸ ಎಂಬ ಗಾದೆ ಸರಿಯಾಗಿ ಮಹಾಭಾರತದಲ್ಲಿ ಪಾಂಡವರ ವನವಾಸದಲ್ಲಿಯೇ ಹುಟ್ಟಿ ಹೆಚ್ಚಿನ ಜೀವಿತಾವಧಿಯನ್ನು ವನದಲ್ಲಿಯೇ ಕಳೆದದ್ದನ್ನು ಕಾಣುತ್ತೇವೆ. ಆದರೆ ಇನ್ನು ಮಣಿಪುರದಲ್ಲಿ ಅವರಿಗಾದ

ಐದು ದಿನಗಳವರೆಗೆ ವಿಲಾಸ ವಿಭ್ರಮಗಳಿಂದ ವಿನೋದಗಳಿಂದ ತೃಪ್ತಿಯಿಂದ ಆನಂದದಲ್ಲಿ ಮಿಂದೆದ್ದರು. ಇನ್ನು ಹಸ್ತಿನಾಪುರದಲ್ಲಿ ಧರ್ಮರಾಜನು ದೀಕ್ಷಾಬದ್ಧನಾದವನು ಎಷ್ಟೊಂದು ಕಾತರದ ತಾನೋ ಎಂದು

0: ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನ ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ

ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು. ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳುಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: kasuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾ ಜೀ.
3: ನಮಸ್ತೆ, ಆಯ್ಯೆ ಬೈಠಿಯೆ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
2: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ. ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
2: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
1: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಛಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
2: ಹಾಂ ಹಾಂ, ಯಹೀ ವಿಷಯ ಹೈ. ಹಮೇ ಕುಚ್ ಪಾಯಿಂಟ್ಸ್ ಮಿಲೇ ಹೈ.
3: ಜೈಸೆ ಕಿ
2: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
1: ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚು, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
2: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೇ ಚರ್ಚೆ ಮಾಡಿ.
2: ಹೌದು, ನಿಜ.
3: ಔರ್ ಏಕ್ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
1: ಹಾಂ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ ಮೇ ಬದಲ್ ಯಾ ವೆಸ್ಟರ್ನ್ ಕಲ್ಚರ್ ಕೆ ಕಾರಣ.
2: ಹಾಂ, ಯಹ ಸಹಿ ರಹೇಗಾ.
3: ಏಕ್ದಮ್ ಠೀಕ್. ಲೇಕಿನ್ ಐಸೆ ಹಿ ಔರ್ ಮುದ್ದೋಂ ಪರ್ ಸೋಚೋ. ಪಾಶ್ಚಾತ್ಯ ಪ್ರಭಾವ ಠೀಕ್ ಹೈ, ಲೇಕಿನ್ ರಾಜನೀತಿ ಕೋ ಅಂತ ಮೇ ರಖೇಂಗೆ.
2: ಠೀಕ್ ಹೈ, ತೋ ಸಬ್ಸೆ ಪಹಲೆ ಹಮ್ ದೇಖೇಂಗೆ
3: ಶಿಕ್ಷಾ ಕೆ ಪ್ರತಿ ಲೋಗೋಂ ಕಿ ಜಾಗರೂಕತಾ.
1: ಜಾಗರೂಕತಾ ಯಾನಿ?
3: ಜಾಗರೂಕತಾ ಯಾನಿ ಅವೇರ್ನೆಸ್. ಆಜ್ ಹರ್ ಕೋಯಿ, ಸ್ತ್ರೀ ಪುರುಷ್, ಶಹರ್ ವಾಲೆ, ಗಾಂವ್ ವಾಲೆ ಶಿಕ್ಷಾ ಕೆ ಪ್ರತಿ ಜಾಗರೂಕ ಹೈ.
1: ಯಾನಿ ಹರ್ ಕೋಯಿ ಅಪ್ನೆ ಬಚ್ಚೋಂ ಕೋ ಸ್ಕೂಲ್ ಭೇಜನಾ ಚಾಹತಾ ಹೈ, ಶಿಕ್ಷಾ ದೇನಾ ಚಾಹತಾ ಹೈ.
2: ಲಡ್ಕಾ ಹೋ ಯಾ ಲಡ್ಕಿ, ಸಭಿ ಗಾಂವೋ ಮೇ ಛೋಟೇ ಛೋಟೇ ಗಾಂವೋ ಮೇ ಭೀ ಸ್ಕೂಲ್ ಖುಲೇ ಹೈ.
3: ಶಿಕ್ಷಾ ಕೆ ಪ್ರತಿ ಯಹ ಜಾಗರೂಕತಾ ಬಹುತ್ ಅಚ್ಚಿ ಬಾತ್ ಹೈ. ಅಗಲೇ ಕುಚ್ ಸಾಲೋ ಮೇ ಭಾರತ್ ಕಾ ಹರ್ ಏಕ್ ಬಚ್ಚಾ ಶಿಕ್ಷಿತ ಹೋಗಾ,
1: ದೇಶ ಮುಂದೆ ಬರುತ್ತೆ,
2: ನಮ್ಮ ದೇಶ ಕೂಡ ಅಮೆರಿಕಾ ತರ ಉನ್ನತವಾಗಿ ಬೆಳೆಯುತ್ತದೆ.
3: ಹಾ, ಶಿಕ್ಷಾ ಕೆ ಪ್ರಚಾರ ಪ್ರಸಾರ ಸೆ ಏಕ್ ಮಜದೂರ್ ಕಾಮ ವಾಲಿ ಬಾಯಿ ಭೀ ಅಪ್ನೆ ಬಚ್ಚೆ ಕೋ ಸ್ಕೂಲ್ ಭೇಜ್ ರಹಿ ಹೈ. ಲೇಕಿನ್ ಹರ್ ಗಾಂವ್ ಶಹರ್ ಮೇ ಸ್ಕೂಲೋಂ ಕಿ ಸಂಖ್ಯಾ ಕಿತ್ನಿ ಹೈ, ಪಢಾನೆ ವಾಲೆ ಅಚ್ಛೆ ಅಧ್ಯಾಪಕ ಕಿತ್ನೆ ಹೈ.
1: ಇಸ್ಲಿಯೆ ಹರ್ ಸ್ಕೂಲ್ ಮೇ ಕಕ್ಷಾಯೆ ಬಢ್ ರಹಿ ಹೈ, ಸ್ಕೂಲೋಂ ಕಾ ವಿಸ್ತಾರ ಹೋ ರಹಾ ಹೈ.
2: ಹರ್ ಕ್ಲಾಸ್ ಮೇ 50-70 ಬಚ್ಚೆ ಪಢ್ ರಹೇ ಹೈ, ಹರ್ ಗಲಿ ಸ್ಕೂಲ್ ಕಿ ಸಂಖ್ಯಾ ಬಢ್ ರಹಿ ಹೈ.
3: ಇಸ್ಸೆ ಶಿಕ್ಷಾ ಕಾ ಸ್ತರ್ ಘಟ್ ರಹಾ ಹೈ. ಜಾನ್ತೆ ಹೋ ನಾ, ಸಾರೆ ಬಚ್ಚೆ ತೋ ಇತ್ನೆ ನಸೀಬ್ವಾನ್ ನಹೀ ಹೋತೆ ಕಿ ಐಸೆ ಸ್ಕೂಲ್ ಮೇ ಪಢೆ ಜಹಾ ಕಮ್ ಬಚ್ಚೆ ಹೋ, ಫೀಸ್ ಬಹುತ್ ಜ್ಯಾದಾ ಹೋ. ಔರ್ ಏಕ್ ಬರಹ ಅಹಮ್ ಬಾತ್ ಹೈ,
2: ಅಡ್ಮಿಷನ್ ನಾ?
1: ಹಾಂ, ಜನವರಿ ಫರ್ವರಿ ಸೇ ಹಿ ಪೇರೆಂಟ್ಸ್ ಫಾರ್ಮ್ ಕೆ ಲಿಯೆ ಲೈನ್ ಮೇ ರಾತ್ ಭರ್ ಖಡೆ ರಹತೆ ಹೈ,
2: ಫಿರ್ ಭಿ ಅಡ್ಮಿಷನ್ ಮಿಲ್ನೆ ಕಿ ಗ್ಯಾರಂಟಿ ನಹೀ ರಹತಿ.
3: ಹಾಂ, ಯೇ ಬಾತ್ ತೋ ಸಚ್ ಹೈ. ಹರ್ ಮಾ ಬಾಪ್ ಚಾಹತೆ ಹೈ ಕಿ ಉನ್ಕಾ ಬಚ್ಚಾ ಅಚ್ಛೆ ಸ್ಕೂಲ್ ಮೇ ಪಢೆ, ಅಚ್ಛಿ ಶಿಕ್ಷಾ ಪಾಯೆ. ಲೇಕಿನ್ ಕಿತ್ನೆ ಬಚ್ಚೋಂ ಕೋ ಅಚ್ಛೆ ಸ್ಕೂಲೋ ಮೇ ದಾಖಿಲಾ ಮಿಲ್ತಾ ಹೈ ಬೋಲೋ? ಕಿತ್ನೆ ಮಾ ಬಾಪ್ ಪೈಸೆ ದೇಕರ್ ಅಪ್ನೆ ಬಚ್ಚೋಂ ಕೋ ಪಢಾ ಸಕ್ತೆ ಹೈ?
1: ಡೊನೇಷನ್ ನಾ, ಮೈನೆ ತೋ ಸುನಾ ಹೈ ಕಿ ಕುಛ್ ಮಾ ಬಾಪ್ ಕರ್ಜಾ ಲೇಕರ್ ಡೊನೇಷನ್ ದೇತೆ ಹೈ,
2: ಫಿರ್ ಯೂನಿಫಾರ್ಮ್, ಕಿತಾಬೋಂ ಕೆ ಪೈಸೆ, ಪಿಕ್ನಿಕ್, ಟ್ರಿಪ್.
3: ಲೇಕಿನ್ ಆಜ್ ಕೆ ಔರ್ ಏಕ್ ಮುಖ್ಯ ಸಮಸ್ಯಾ ತೋ ಆಪ್ ಭೂಲ್ ರಹೆ ಹೋ. ಆಪ್ನೆ ಜೋ ಕುಛ್ ಭಿ ಅಭಿ ಕಹಾ, ಯೂನಿಫಾರ್ಮ್, ಕಿತಾಬ್ ಕೆ ಪೈಸೆ, ಪಿಕ್ನಿಕ್, ಯೇ ಸಬ್ ಠೀಕ್ ಹೈ, ಲೇಕಿನ್ ಸ್ಕೂಲ್ ಪಹುಂಚನೆ ಕೆ ಲಿಯೆ ಆಜ್ಕಲ್ ಬಚ್ಚೋಂ ಕೋ ಕಿತ್ನಾ ಮುಶ್ಕಿಲ್ ಹೋ ರಹಾ ಹೈ.
2: ಹೌದು, ಟ್ರಾಫಿಕ್ ಪ್ರಾಬ್ಲಮ್. 8 o'clock ಸ್ಕೂಲ್ ಇದ್ರೆ ಮಗು 6 ಗಂಟೆಗೇನೆ ಮನೆ ಬಿಡಬೇಕಾಗುತ್ತೆ.
1: ದಾರಿನಲ್ಲಿ ಎಷ್ಟು ವಾಹನಗಳು, ಎಷ್ಟು ಪೊಲ್ಯೂಷನ್.
3: ಹಾ, ಸಹಿ ಕಹ ರೇ ಹೋ. ಸ್ಕೂಲ್ ದೂರ ಹೋ ಯಾ ಪಾಸ್, ರಾಸ್ತೆ ಪರ ಇತ್ನೆ ತರಹ ತರಹ ಕೆ ವಾಹನ ಹೋತೆ ಹೈ ಕಿ ಬಚ್ಚಾ ಬಡಿ ಮುಶ್ಕಿಲ್ ಸೆ ಸ್ಕೂಲ್ ಸೆ ಘರ್ ಔರ್ ಘರ್ ಸೆ ಸ್ಕೂಲ್ ಪಹುಂಚ್ತಾ ಹೈ. ಯಹ ಸಭಿ ಬದಲ್ತೆ ಪರಿವೇಶ್ ಕಾ ಹಿ ಪರಿಣಾಮ ಹೈ.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳ ಕಾಯಿ ಕುರಿತು ಡಾಕ್ಟರ್ ಪ್ರದೀಪ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಗಮನಿಸಿ, ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳ ಕಾಯಿ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಏಳು ಗಂಟೆ ನಲವತ್ತೈದು ನಿಮಿಷದಿಂದ 8:15 ಮತ್ತು 8:30 ರಿಂದ 8:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ರೋಹಿಣಿ ಮೋಹನ್ ಹಾಡಿರುವ ಭಾವಗೀತೆಗಳು ಮೂಡಿಬರ್ತಾ ಇದೆ. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರ ಆರ್ ನರಸಿಂಹನ್. ಇನ್ನು ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇದಾದ ಬಳಿಕ ಗೀತಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:05. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 3:32. ಇನ್ನು ಹೊಂಬೆಸಿಲಲ್ಲಿ ಹೌದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಉತ್ತರಕ್ಕಾಗಿ ನೀವು ರೆಡಿ ಇದ್ದೀರಾ ಅಂತ ಗೊತ್ತಿದೆ. ಸ್ವಲ್ಪ ಸುಲಭ ಮಾಡೋಣ ಪ್ರಶ್ನೆಗಳನ್ನ ಅಂತ ಅನ್ನಿಸ್ತು. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮಕ್ಕಳು ಸಾಮಾನ್ಯವಾಗಿ ಊಟ ಮಾಡುವಾಗ ತುಂಬಾ ಗಲಾಟೆ ಮಾಡ್ತಾರೆ, ತುಂಬಾ ಅಳ್ತಾರೆ, ತುಂಬಾ ಗೊಳಾಡ್ತಾರೆ, ಊಟ ಮಾಡಕ್ಕಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಈ ಇದೆಲ್ಲ ಮಕ್ಕಳ ವಿಷಯದಲ್ಲಿ ನಮಗ್ ಗೊತ್ತೇ ಇದೆ, ಆದ್ರೆ ಊಟ ಮಾಡುವಾಗ ಆಳುವಂತ ಪ್ರಾಣಿ ಬಗ್ಗೆ ಕೇಳಿದಿರಾ? ಹೌದು, ಇದು ಯಾವುದು, ಯಾವ ಪ್ರಾಣಿ ಊಟ ಮಾಡುವಾಗ ಅಳತ್ತೆ ಅನ್ನೋದನ್ನ ನೀವು ನಮಗೆ ಹೇಳಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಉತ್ತರಗಳು ಹರಿದು ಬರಲಿ. ಊಟ ಮಾಡುವಾಗ ಅಳೋ ಪ್ರಾಣಿ ಯಾವ್ದ್ರಿ? ನೀವು ನಿಮ್ಮ ಉತ್ತರಗಳನ್ನ ನಮಗೆ ತಲುಪಿಸಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಸಮಯ 3:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಹೌದು, ಅಳುವಂತಹ ಪ್ರಾಣಿ ಯಾವುದು ಅಂತ ನಾನು ಕೇಳಿದ್ದೆ. ಊಟ ಮಾಡುವಾಗ ಅಳುವಂತ ಪ್ರಾಣಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಉತ್ತರನ ಕಳಿಸಿದವರು ಸಾಕಷ್ಟು ಜನ ಇದ್ದಾರೆ. ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲನೆಯವರು ನೇತ್ರಾ ಕೆಂಗೇರಿಯಿಂದ, ಮತ್ತೆ ಸುಧಾಮೂರ್ತಿ ಅವರು, ದಿಲೀಪ್ ಕಲ್ಯಾಣ್ಕರ್ ಅವರು, ಬಾಬಾ ಕಲ್ಯಾಣ್ ಮಲೇಶ್ವರಂ ಇಂದ ಸಿ ಎನ್ ಲಕ್ಷ್ಮಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಮತ್ತೆ ಸುಜಾತಾ ಕೆ ನಟರಾಜ್, ಹಂಪಿಯಿಂದ ಜಾಫರ್ ಅವರು, ಸಿದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿ ಎನ್ ಬಸವರಾಜ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮಂಡಿಕಲ್ ಕೃಪಾ, ಮತ್ತೆ ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪದ್ಮಶ್ರೀ ಅವರ ಕುಟುಂಬದವರು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ ಪ್ರಕಾಶ್ ಅಕ್ಕಪಡ್ಡಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪರಿಮಳ ದಾವಣಗೆರೆಯಿಂದ, ಹರೀಶ್ ಮಲ್ಲೇಶ್ವರಂ ಇಂದ, ಮತ್ತೆ ಶಿವಕುಮಾರ್ ಬಸವನಗುಡಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುನಂದಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ರಾಮರತ್ನ ರಾಶ್ವರಿ ನಗರಿಂದ ಚಂದ್ರಕಾಂತ್ ಹವಾಲ್ದಾರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಸುರೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:41. ನಾನು ಕೇಳಿದ್ದ ಪ್ರಶ್ನೆ, ಊಟ ಮಾಡುವಾಗ ಅಳುವಂತ ಪ್ರಾಣಿಯ ಹೆಸರು ಏನು, ಯಾವ ಪ್ರಾಣಿ ಅದು ಅಂತ ಕೇಳಿದ್ದೆ. ಮೊಸಳೆ ಸರಿಯಾದ ಉತ್ತರ ಆಗಿತ್ತು. ಊಟ ಮಾಡುವಾಗ ಮೊಸಳೆಗೆ ಕಣ್ಣೀರ್ ಬರುತ್ತಂತೆ. ಸೊ ಇದು ಅಳುವಂತಹ ಪ್ರಾಣಿ ಆಗಿರುತ್ತೆ.

0: ಪ್ರಶ್ನೆ ಸುಲಭವಾಗಿತ್ತು, ಉತ್ತರನೂ ಕೂಡ ಪಟ ಪಟ ಅಂತ ಬಂದ್ಬಿಟ್ಟಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಕೆ ಮುಂಚೆ ಒಂದು ಪುಟ್ಟ ವಿರಾಮ.
1: ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಕಲಿ ಯಾರಿಸಿದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇನ್ನು ಎರಡನೇ ಪ್ರಶ್ನೆಯನ್ನ ನಾವು ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಯಾರಿಗೂ ಗೊತ್ತಿಲ್ಲ ಹೇಳಿ, ಅವರು ಅತ್ಯದ್ಭುತ ಹಾಡುಗಾರರು ಅಂತಂತೂ ಎಲ್ರಿಗೂ ಗೊತ್ತು. ಅನೇಕ ಮನಕ್ಕೆ ಮುದ ನೀಡುವಂತಹ ಹಾಡುಗಳನ್ನ ಹಾಡಿದ್ದಾರೆ, ನಮ್ಮ ಮನಸ್ಸನ್ನು ತಣಿಸಿದ್ದಾರೆ. ಕನ್ನಡ ಭಾಷೆ ಸೂರ್ಯ ಚಂದ್ರರು ಇರೋವರೆಗೂ ಪಿ ಬಿ ಶ್ರೀನಿವಾಸ್ ಅವರನ್ನ ನಾವು ಮರೆಯೋ ಹಾಗೆ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ಪ್ರಶ್ನೆ ಏನು ಅಂದ್ರೆ, ಅವ್ರ ಬಗ್ಗೆನೇ ಪ್ರಶ್ನೆ ಆಗಿರತ್ತೆ ಅಂತಂತೂ ನಿಜ. ಹೌದು, ನಾನು ಕೇಳ್ತಿರುವ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡುಗಾರರು ಹೌದು, ಎಲ್ರಿಗೂ ಗೊತ್ತು. ಅವರು ಅವರೇ ಸಂಸ್ಕೃತದಲ್ಲಿ ಬರೆದು ಹಾಡಿದಂತ ಹಾಡು ಕನ್ನಡದ ಒಂದು ಸಿನಿಮಾದಲ್ಲಿ ಹಾಡಿದ್ರು. ಯಾವುದು? ಅವರೇ ಬರೆದಂತ ಹಾಡು ಯಾವುದದು? ಹೀಗೆ ಲಿರಿಸಿಸ್ಟ್ ಆಗಿ ಕೂಡ ಕೆಲಸ ಮಾಡಿದಾರ ಅವರು ಅಂತ ಒಂದು ಆಶ್ಚರ್ಯ ನಿಮ್ಗಾಗಬಹುದು. ಹೌದು ಅಂತ ನಾನು ಹೇಳ್ತಾ ಉತ್ತರ ನಿಮ್ಮಿಂದ ನಿರೀಕ್ಷಿಸ್ತಾ ನಾನು ಕಾಯ್ತಾ ಇರ್ತೀನಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮೊದಲನೇ ಪ್ರಶ್ನೆ ನಾನು ಕೇಳಿದ್ದೆ, ಯಾವ ಪ್ರಾಣಿ ಕಣ್ಣಲ್ಲಿ ಊಟ ಮಾಡುವಾಗ ನೀರು ಬರುತ್ತೆ ಅಂತ. ತುಂಬಾ ಸುಲಭ ಅಂದ್ಬಿಟ್ಟು ಎಲ್ಲ ಪಟ್ಪಟ್ ಅಂತ ಉತ್ತರ ಕೊಟ್ಬಿಟ್ರಿ. ಅದು ಎಲ್ಲಿಂದ ಸರ್ಚ್ ಮಾಡಿ ಕೊಟ್ರಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಎರಡನೇ ಪ್ರಶ್ನೆ ಒಂದಿಷ್ಟು ಕಷ್ಟ ಇದೆ ಅಂತಂತೂ ಅನ್ಸಿರೋದು ನಿಜ. ಯಾಕಂದ್ರೆ ಸುಮಾರು ಜನದ ಉತ್ತರ ಸ್ವಲ್ಪ ತಪ್ಪಾಗಿ ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ. ಸೊ ನಾನು ಕೇಳಿದ್ದ ಪ್ರಶ್ನೆ, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ ಯಾರನ್ನ ಕರಿತಾ ಇದ್ರಿ? ಪಿ ಬಿ ಶ್ರೀನಿವಾಸ್ ಅವ್ರನ್ನ. ಅವರ ಹಾಡುಗಳು ಎಲ್ರಿಗೂ ಇಡೀ ಕನ್ನಡ ನಾಡಿಗೆ ಮುದುವನ್ನ ನೀಡಿದಂಥದ್ದು. ಅವರು ಸಂಸ್ಕೃತದಲ್ಲಿ ಅವರೇ ರಚಿಸಿ ಹಾಡಿದಂಥ ಹಾಡು ಯಾವುದು ಅಂತ ಕೇಳಿದ್ದೆ. ಇದು ಸ್ವಲ್ಪ ಕಷ್ಟ ಕಂಡ್ರಿ ಅಂತ ಹೇಳಿದಿರಾ, ಆದರೂ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಹೆಸರನ್ನು ಕಳಿಸಿಲ್ವಲ್ರಿ? ಓಕೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಮಹಾದೇವಿ ಚಂದ್ರಕುಮಾರ್ ಅವರು ಮೊದಲನೇವರಾಗಿ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಭಾಗ್ಯ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಶ್ರೀಕಾಂತ್ ಘೋಡ್ಕಿಂಡಿ ಧಾರವಾಡದಿಂದ, ಮತ್ತೆ ಮಂಗಳಾ ಮೈಸೂರಿಂದ, ಜೊತೆಗೆ ಶೋಭಾ ಎಸ್ ಎಂ ಹಾಸನದಿಂದ, ನೇತ್ರ ಕೆಂಗೇರಿಯಿಂದ. ಇದು ಬರೀ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟ್ ಅನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಚಂದ್ರಪ್ಪ ಉತ್ತರಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮೀನಾಕ್ಷಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಇನ್ಯಾರು, ಗಣೇಶ್ ಸಾಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಂಡಿಕಲ್ ಕೃಪಾ, ಮತ್ತೆ ಎನ್ ಜಿ ಬಸವರಾಜ್ ಅವರು, ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ಶ್ರೀ ವತ್ಸಲ ಮೂರ್ತಿ, ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡವರ ಲಿಸ್ಟು ಕೂಡ ಈ ಪ್ರಶ್ನೆಗೆ ಸ್ವಲ್ಪ

ದೊಡ್ಡದಾಗೇ ಇದೆ. ಅವರ ಜೊತೆಗೆ ಹರೀಶ್ ಮಲ್ಲೇಶ್ವರಂ ಇಂದ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿದ್ರ, ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಪಿ ಬಿ ಶ್ರೀನಿವಾಸ್ ಅವರು. ಅದ್ಭುತ ಹಾಡುಗಾರರು ಅಂತ ಎಲ್ರಿಗೂ ಗೊತ್ತಿತ್ತು. ಅವರು ಸಂಸ್ಕೃತದಲ್ಲಿ ಬರೆದ ಹಾಡು ಯಾವುದು, ಯಾವ ಸಿನಿಮಾಗೆ ಅಂತ ಕೇಳಿದ್ದೆ, ಅದು ದಿವ್ಯ ಗಗನ ವನವಾಸಿನಿ ಭಾಗ್ಯಜ್ಯೋತಿ ಚಿತ್ರದ ಹಾಡಾಗಿತ್ತು. ಸೊ ನಿಮ್ಮೆಲ್ರಿಗೂ ಮುಂದಿನ ಹಾಡಾಗಿ ಅದನ್ನ ಕೇಳಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಇನ್ನು ಅದಕ್ಕೂ ಮುಂದಿನ ಪ್ರಶ್ನೆ ಕೇಳಕ್ಕೆ ಇನ್ನು ಬರೀ 7 ನಿಮಿಷಗಳ ಕಾಲ ಮಾತ್ರ ನಮಗೆ ಬಾಕಿ ಇದೆ. ಸೊ 4 ಗಂಟೆಗೆ ನಮ್ಮ ವಿಶೇಷ ಅತಿಥಿ ಈಗಾಗಲೇ ಸ್ಟುಡಿಯೋಗೆ ಬಂದಾಗಿದೆ, ಕೂತಾಗಿದೆ. ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಅವ್ರಿಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಸೊ ಯಾರು ಇವತ್ತಿನ ಅತಿಥಿ ಹೇಳ್ತೀನಿ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಒಂದು ಆಡಿಯೋ ಬಿಟ್ಟನ್ನು ನಾನು ಇವಾಗ ನಿಮಗೆ ಕೇಳಿಸ್ತಾ ಇದ್ದೀನಿ, ಅದಾದಮೇಲೆ ಪ್ರಶ್ನೆನ ಕೇಳ್ತೀನಿ. ಸೊ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ.

ಸೊ ಇದೊಂದು ಗಜಲ್. ಈ ಗಜಲ್ ಯಾವ ಚಿತ್ರದ್ದು ಅಂತ ನೀವು ನನಗೆ ಹೇಳಬೇಕು. ಈ ಗಜಲ್ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಕನ್ನಡ ಕಾಮನ ಬಿಲ್ಲು 101.3.

0: स्पृशमां न स्पृशमा स्पृशमा स्पृशमां
1: किं कारणं
0: मा

ಸಮಯ ಸರಿಯಾಗಿ 3:57. ಓ, ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಉತ್ತರ ಏನು ಅಂತ ಕೇಳಕ್ ಮುಂಚೆ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಬಾಬಾ ಕಲ್ಯಾಣ್, ಮತ್ತೆ ಶ್ರೀಕಾಂತ್ ಗೋಡ್ಕಿಂಡಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅವರು ವತ್ಸಲ ಮೂರ್ತಿ ವಿಜಯಪುರದಿಂದ, ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಜಗದೀಶ್ ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿದ್ದೇ. ಜೊತೆಗೆ ನಿಮ್ಮ ಸರಿಯಾದ ಉತ್ತರ ಮತ್ತೆ ನಿಮ್ಮ ಹೆಸರು ಇಷ್ಟನ್ನ ಮಾತ್ರ ಕಳ್ಸಿದ್ರೆ ಸಾಕು. ತುಂಬಾ ನೀವು ಎಕ್ಸ್ಪ್ಲನೇಷನ್ಸ್ನ ಕಳ್ಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಉತ್ತರನ ಓದಕ್ಕೆ ಆಗಲ್ಲ ನಮಗೆ. ಶೋಭಾ ಎಸ್ ಎಂ ಹಾಸನದಿಂದ, ಮತ್ತೆ ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಗಣೇಶ್ ಸಾಗರದಿಂದ, ರಘುನಾರಾಯಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಶಾಂತಾಚಾರ್ ಬಡಿಗೇರ್. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ಮಂಜುನಾಥ್ ಜಲವಾದಿ, ಇವರಿಷ್ಟೂ ಜನ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾನು ಒಂದು ಹಾಡನ್ನ ಕೇಳಿಸಿ ಈ ಗಜಲ್ ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಐತ್ಬಾರ್ ಚಿತ್ರದ. ಈ ಹಾಡು ಗಜಲ್ ಶೈಲಿಯಲ್ಲಿ ಇತ್ತು. ಕೈಸಿ ನಜರ್ ಕೂತೇರಾ ಇಂತಜಾರ್ ಅಂತ ಆಶಾ ಭೋಸ್ಲೆ ಮತ್ತೆ ಹಸನ್ ಕಮಲ್ ಅವರು ಈ ಹಾಡನ್ನ ಹಾಡಿದ್ರು. ಸೊ ಇದು ಇವತ್ತಿನ ಹೊಂಬೆಸಿಲು ಆಗಿತ್ತು. ಮತ್ತೆ 4 ಗಂಟೆಗೆ ಭೇಟಿಯಾಗೋಣ. ನಮ್ಮ ವಿಶೇಷ ಅತಿಥಿಯ ಜೊತೆಯಲ್ಲಿ ಮಾತುಕತೆ ಇರುತ್ತೆ. ಇದು ಕನ್ನಡ ಕಾಮನ ಬಿಲ್ಲು 101.3. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455

0: ಸರಿಯಾಗಿ 4:02 ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ಮತ್ತೆ ನಾನು ಮಧು ಚೈತ್ರ. ಬೆಂಗಳೂರು ಯೂತ್ ಅಲ್ಲಿ ಸಾಕಷ್ಟು ಜನಕ್ಕೆ ಈ ಇವತ್ತಿನ ಯೋಜನತೆಗೆ ನನ್ನ ಆಕ್ಟ್ ಮಾಡಬೇಕು, ನಾನು ತುಂಬ ಪ್ರಸಿದ್ಧಿ ಆಗಬೇಕು, ನನಗೆ ತುಂಬ ಕನಸುಗಳಿದೆ ಆ್ಯಕ್ಟಿಂಗಲ್ಲಿ. ಮತ್ತು ಈಗಂತೂ ರೀಲ್ಸ್ ಕಾಲ, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ವೀಡಿಯೋಸು ಇದನ್ನೆಲ್ಲ ಕಾಣ್ತಾನೆ ಇರ್ತೀವಿ. ಆದರೆ ಬರೀ ರೀಲ್ಸ್ ವೀಡಿಯೋಸ್ ಬರೀ ನಮ್ಮ ಖುಷಿಗೆ ಒಂದಿಷ್ಟು ಲೈಕ್ಸ್ಗೆ ಒಂದಿಷ್ಟು ಕಮೆಂಟ್ಸ್ಗೆ ಮಾತ್ರ ಸೀಮಿತ ಆಗಿದ್ರೆ ಸಾಕ? ಹಾಗಿದ್ರೆ ಅದರಿಂದ ಉಪಯೋಗ ಏನು ಬಂತು ಅಂತ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಅದಕ್ಕೆ ಉಪಯೋಗ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬೆಳ್ಳಿತೆರೆಯಲ್ಲಿ ಮಿನುಗ್ಬೇಕು, ಕಿರುತೆರೆಯಲ್ಲಿ ಜನಪ್ರಿಯರಾಗಬೇಕು, ಒಬ್ಬ ಯಶಸ್ವಿ ನಟ ಅಥವಾ ನಟಿ ಆಗಬೇಕು ಅಂತ ಕನಸು ಸಾಕಷ್ಟು ಯುವ ಮನಸ್ಸುಗಳಿಗೆ ಇದ್ದೇ ಇರುತ್ತೆ. ಆದರೆ ಈ ನಟನೆಯ ಕ್ಷೇತ್ರಕ್ಕೆ ಹೋಗೋದು ಅಂತ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟದ ಮಾತು. ಪ್ರತಿಭೆ ಮಾತ್ರ ಇದ್ರೆ ಸಾಕ? ತರಬೇತಿ ಎಷ್ಟು ಮುಖ್ಯ? ತರಬೇತಿ ಬೇಕಾ ಬೇಡವಾ? ಆಡಿಷನ್ಗಳಿಗೆ ಹೇಗೆ ಸಿದ್ಧರಾಗಬೇಕು ನಾವು? ರಿಜೆಕ್ಷನ್ ಅನ್ನೋದಿದೆಯಲ್ಲ, ರಿಜೆಕ್ಷನ್ ಕೂಡ ತುಂಬ ದೊಡ್ಡ ಸವಾಲು. ರಿಜೆಕ್ಷನ್ ಒಂದು ಸಲ ರಿಜೆಕ್ಟ್ ಆಗಿದ ತಕ್ಷಣ ಬೇಡ ಅಂತ ಎಲ್ಲ ಬಿಟ್ಟೋಗೋರು ಸಾಕಷ್ಟು ಜನ ಇರ್ತಾರೆ. ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಕಾಂಪಿಟೇಷನ್ನ ಎದುರಿಸ್ಬೇಕಾಗಿರೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಯ್ದಿರಿಸಿಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ಇವತ್ತು ಬಹುಮುಖ ಪ್ರತಿಭೆಯ ನಟ, ರಂಗಕರ್ಮಿ, ನಿರ್ದೇಶನ ವಿಭಾಗದ ಅನುಭವವನ್ನು ಹೊಂದಿರುವಂತಹ ಯುವ ಕಲಾವಿದ ಮಾರ್ಗದರ್ಶಕರಾದ ಹರೀಶ್ ಭಟ್ ನೀನಾಸಂ ಅವರು ಇದ್ದಾರೆ. ಅವರ ಅನುಭವದ ಮೂಲಕ ನಟನೆಯ ಜಗತ್ತಿನ ಅವಕಾಶಗಳೇನು, ಸವಾಲುಗಳೇನು ಮತ್ತು ಯಶಸ್ಸಿನ ನಿಜವಾದ ಹಾದಿ ಏನು ಅನ್ನೋದನ್ನು ಅರ್ಥಕೊಳ್ಳೋಣ. ಸೊ ಹರೀಶ್ ಭಟ್ ನೀನಾಸಂ ಅವರೇ, ನಿಮಗೆ ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ,
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ.
0: ಸೊ ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಈ ತರ ನೋಡಿದಾಗ ನಮ್ಗೇನು ಅನ್ಸಲ್ಲ, ಆದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನೋಡಿದಾಗ, ನಿಮ್ಮ ಡಿಪಿನ ನೋಡಿದಾಗ ಒಂಥರ ಸೀರಿಯಲಿಂದ ಚಾಪು ಸಾಕಷ್ಟು ಎದ್ದು ಕಾಣುತ್ತೆ. ಅದರಲ್ಲಿ ಹರೀಶ್ ಭಟ್ ನೀನಾಸಂ ಅಂದ್ರೆ ಯಾರು ಅಂತ ಜನ ಅನ್ಕೊಂಡಾಗ, ಶನಿ ಸೀರಿಯಲ್ ಅಲ್ಲಿ ರಾಹುವಿನ ಪಾತ್ರಧಾರಿಯಾಗಿ ಸಾಕಷ್ಟು ಯಶಸ್ಸನ್ನು ಗಳಿಸಿ, ಯಶಸ್ಸಿನ ಜೊತೆಗೆ ಸಾಕಷ್ಟು ಕನ್ನಡ ನಾಡಿನಲ್ಲಿ ಕೀರ್ತಿಯನ್ನು ಗಳಿಸಿದವರು ನೀವು. ಸರ್ ಹೇಳಿ, ಆ ಶನಿ ರಾಹು ಪಾತ್ರದಿಂದಲೇ ಒಂದಿಷ್ಟು ಮಾತುಕತೆಯನ್ನು ಶುರು ಮಾಡೋಣ. ಹೇಗೆ ಬಂತು ಆ ಅವಕಾಶ ನಿಮಗೆ, ಏನೇನೆಲ್ಲ ಇತ್ತು ಸರ್?
1: ಇಲ್ಲ, ಖಂಡಿತವಾಗ್ಲೂ ಹರೀಶ್ ಭಟ್ ನೀನಾಸಂ ಅಂದ ತಕ್ಷಣ ನೀನಾಸಮ್ಮನ್ನ ಯಾಕೆ ಸೇರಿಸ್ಕೊಂಡ್ರಿ ಅಂತ ತುಂಬಾ ಜನ ಕೇಳ್ತಾರೆ. ಇದೊಂದು ನಮ್ಮ
0: ಮುಂದಿನ ಪ್ರಶ್ನೆ ಆಗಿತ್ತು, ಆದ್ರೆ ನೀವು
1: ನಾನು ಅಲ್ಲಿಂದ ಶುರು
0: ಮಾಡೋಣ.
1: ಸೊ ನೀನಾಸಮ್ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಾಗುವಂಥದ್ದು ಒಂದು ಹಿನ್ನೆಲೆ ಅಂತಂದ್ರೆ, ನಮ್ಗೆ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಒಂದು ಯಕ್ಷಗಾನ ಇರ್ಬೋದು, ಜನಪದ ಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಗೀತೆ ಇರ್ಬೋದು, ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಂಗದ ಹಿಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಎಲ್ಲವನ್ನ ಒಂದು ಕೋರ್ಸ್ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ 1 ಇಯರ್ ನಮಗೆ ಅಲ್ಲಿ ಕಲಿಸೋದು ಏನಿದೆ ಅದು ನಮಗೆ ಎಲ್ಲ ಪೂರಕವಾಗಿ, ಮತ್ತು ನಮ್ಮ ಯಾವ ನಟನಾ ಕ್ಷೇತ್ರ ಇರ್ಬೋದು, ನಿರ್ದೇಶನ ಕ್ಷೇತ್ರ ಇರ್ಬೋದು, ಒಟ್ಟಿನಲ್ಲಿ ಕಲಾಕ್ಷೇತ್ರದಲ್ಲಿ ನಮಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ಒಳ್ಳೆಯ ಅವಕಾಶ ಆ ಕ್ಷೇತ್ರದಲ್ಲಿ ಸಿಗೋಕ್ಕೆ ನಮಗೆ ನೀನಾಸಂ ಕಾರಣ ಆಗಿರೋದ್ರಿಂದಾಗಿ. ಸೊ ನಮಗೆ ನೀನಾಸಂ ಅನ್ನೋದು ಒಂದು ನಮ್ಮ ಒಂದು ಪದವಿ ಇದ್ದ ಹಾಗೆ. ಸೊ ಅದಕ್ಕಾಗಿ ಅದನ್ನು ಇಟ್ಕೊಂಡಿದ್ದು. ಮುಖ್ಯವಾಗಿ ನಾನು ತೆರೆಯ ಮುಂದೆಗಿಂತ ಹಿಂದೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಥಿಯೇಟರ್ ಇರ್ಬೋದು, ಆಮೇಲೆ ಡೈರೆಕ್ಷನ್ ವಿಭಾಗ ಇರ್ಬೋದು,
0: ಹಾಗೇ
1: ಹೌದು ಬಂದವನು. ಸೊ ಮೊದಲನೇದಾಗಿ ನಾನು ಮಕ್ಕಳಿದ್ದು ಎಳೆಯರು ನಾವು ಗೆಳೆಯರು ಅಂತ ಸಿನಿಮಾ ಮಾಡಿದೆ. ಅದಕ್ಕೂ ಮೊದಲು ಮಕ್ಕಳ ಪ್ರೋಗ್ರಾಮು ಆ್ಯಂಡ್ ಡ್ರಾಮಾ ಜೂನಿಯರ್ ಅಂತ ಝೀ ಕನ್ನಡದಲ್ಲಿ ಬರ್ತಾ ಇತ್ತು, ಅದನ್ನು ಮಾಡಿದೆ. ಸೊ ಏನು ಈ ಪ್ರೋಗ್ರಾಮ್ ಮಾಡಿದಾಗ ತೆರೆಯ ಹಿಂದಿನ ಏನೇನು ತಯಾರಿಗಳಿದೆ, ಹಾಗೆ ಒಬ್ಬ ನಟ ಹೇಗಿರಬೇಕು, ಅವನಿಗೆ ತೆರೆಯ ಹಿಂದೂ ಅವನಿಗೆ ಒಂದು ಮಾಹಿತಿ ಇದ್ದಾಗ, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಗ, ತೆರೆಯ ಮುಂದೆ ಅವನು ಏನೇನು ಮಾಡಬಹುದು, ಆಮೇಲೆ ಅದು ಏನು ಅವನಿಗೆ ಪ್ಲಸ್ ಪಾಯಿಂಟಾಗಿ ಕಾಣಿಸುತ್ತೆ, ಅದೆಲ್ಲ ನನಗೆ ಗೊತ್ತಾಗಿದ್ದೆ ಆ ಒಂದು ಟ್ರೈನಿಂಗ್ ಇದರಲ್ಲಿ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ, ತುಂಬ ಮಕ್ಕಳಿಗೆ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ. ಸೊ ಅದು ಮಾಡ್ತಾ ಮಾಡ್ತಾನೆ ನನಗೇನಾಯಿತು, ಈ ಶನಿ ಸೀರಿಯಲಲ್ಲಿ ನನಗೆ ಒಂದು ರಾಹು

0: ಪಾತ್ರ ಅನ್ನೋದು. ಆಡಿಷನ್ಗೆ ಹೋದೆ ನಾನು ಕಲರ್ಸ್ ಕನ್ನಡಗೆ. ಮುಖ್ಯವಾಗಿ ಆಡಿಷನಲ್ಲಿ ಏನಾಯಿತು ನನಗೆ, ಅದೊಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರು ಅಂತ ಹೇಳಿ ಕನ್ಸಿಡರ್ ಆಯಿತು. ಸೊ ಆ ರಾಹುವಿನ ಪಾತ್ರದ ವಿಚಿತ್ರವಾದ ಲಕ್ಷಣಗಳೇನು, ಆ ಪಾತ್ರ ಹೇಗಿರಬಹುದು ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಪ್ರಕಾರವಾಗಿ ನಾನು ಅಲ್ಲಿ ಆಡಿಷನಲ್ಲಿ ಮಾಡಿದಾಗ ಅವರೆಲ್ಲರಿಗೂ ಇಂಪ್ರೆಸ್ ಆಯಿತು. ಈ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥ ರೀತಿ ಮತ್ತು ನಾನು ತೋರಿಸಿರುವಂಥ ಆ್ಯಕ್ಟಿಂಗು ಅವರಿಗೂ ಕೂಡ ಇಂಪ್ರೆಸ್ ಆಯಿತು. ಏನು ರೀಸನ್ ಅಪ್ಪ ಅಂತಂದರೆ ಅದರಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರಿಕೇಚರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲು ಈಗ ಒಬ್ಬ ಖಳನಟನಲ್ಲಿ ವಿಚಿತ್ರವಾದ ಮ್ಯಾನರಿಸಮ್ ತೋರಿಸ್ಬೋದು, ಅಂದರೆ ಆ ಕ್ಯಾರಿಕೇಚರಲ್ಲಿ ಇರ್ಬೋದು, ಅವನ ಆ್ಯಕ್ಟಿಂಗಲ್ಲಿ ಇರ್ಬೋದು, ಡೈಲಾಗ್ಸಲ್ಲಿ ಇರ್ಬೋದು, ನಗು ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಇದೆಲ್ಲ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸ್ಬೋದು. ಆ ಒಂದು ಪಾಸಿಬಿಲಿಟೀಸ್ ಇರುವಂಥದ್ದೇ ಖಳನಟನಾಗಿ, ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಖಳನಟ ಇರ್ಬೋದು, ಅದರಲ್ಲಿ ಆ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನೇ ನಾನು ಕಂಡುಕೊಂಡು ಅಲ್ಲಿ ಆ್ಯಕ್ಟ್ ಮಾಡಿದ್ದಾಯಿತು. ಅದರಿಂದಾಗಿ ನನಗೆ ಒಂದು ಒಳ್ಳೆ ಪಾತ್ರ ಒಂದು ಗಿಟ್ಟಿಸ್ಕೊಳ್ಳೋಕ್ಕಾಯಿತು. ಅದಾದಮೇಲೂ ಕೂಡ ಆ ಪಾತ್ರಕ್ಕಾಗಿ ತಯಾರಿ ನಡೆದು ಒಳ್ಳೆ ರೀತಿಯಲ್ಲಿ ಅದನ್ನು ನಾನು ತೆರೆ ಮೇಲೆ ತೋರಿಸೋದಕ್ಕಾಯಿತು. ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಓಕೆ, ನೀವು ಇವಾಗ ಮಾತಾಡ್ತಾ ಹೇಳ್ತಾ ಇದ್ರಿ, ಸ್ಟಡಿ ಮಾಡಿದೆ ಆ ಪಾತ್ರದ ಬಗ್ಗೆ ಸ್ಟಡಿ ಮಾಡಿದೆ ಅಂತ. ನಾವು ಇವತ್ತಿನ ಯೂತ್ಗೆ ಹೇಳೋದಾದ್ರೆ ಸ್ಟಡಿ ಮಾಡೋದೆ ಅಂದ್ರೆ ಏನು ಅವ್ರ ಪ್ರಕಾರ ಅಂದ್ರೆ ಗೂಗಲ್ ಅಲ್ಲಿ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡಿ ಅಥವಾ ಒಂದಿಷ್ಟು ವಿಡಿಯೋಗಳನ್ನ ನೋಡೋದು. ಸ್ಟಡಿ ಅಂದ್ರೆ ನಿಜವಾಗ್ಲೂ ಇಷ್ಟೇನಾ ಅಥವಾ ಆಕ್ಚುಲಿ ಸ್ಟಡಿ ಮಾಡೋದು ಒಂದ್ ಪಾತ್ರದ ಬಗ್ಗೆ? ನಾವ್ ಏನನ್ಕೊಳ್ತೀವಿ ಅಂದ್ರೆ ಒಂದ್ ಕೋರ್ಸ್ ಮಾಡ್ತಾ ಇದೀವಿ ಅಂದ್ರೆ ಓದೋದು ಬರೆಯೋದು ಅಥವಾ ಮಕ್ಕಳಿಗೆ ಓದಿಸೋದು ಬರೆಯೋದು ಇದೇ ಸ್ಟಡಿ ಅಂತ ಅನ್ಕೊಳ್ತೀವಿ. ಒಂದ್ ಪಾತ್ರದ ಬಗ್ಗೆ ಕೂಡ ಸ್ಟಡಿ ಮಾಡಿ ಮಾಡ್ಬೇಕು ಅಂದ್ರೆ ಸ್ಟಡಿ ಅಂದ್ರೆ ಏನು, ಪಾತ್ರದ ಬಗ್ಗೆ ಸ್ಟಡಿ ಮಾಡೋದು ಅಂದ್ರೆ ಏನು, ಹೇಗೆಲ್ಲ ತಯಾರಿ ಮಾಡ್ಕೊಳ್ತೀರಾ?
0: ಖಂಡಿತ. ಇವತ್ತಿನ ಯೂತ್ಸಲ್ಲಿ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನಾನು ರೀಲ್ಸ್ ಮಾಡ್ತೀನಿ, ಆಮೇಲೆ ನಾನು ತುಂಬ ಜಿಮ್ಗೆ ಎಲ್ಲ ಕಡೆ ಹೋಗಿ ನನ್ನ ಔಟ್ಲುಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಾನು ಪ್ರಿಪೇರ್ ಮಾಡಿಬಿಟ್ಟು ಕಾಣಿಸ್ಕೋತೀನಿ. ನಾನೊಂದಿಷ್ಟು ಫೋಟೋಶೂಟ್ ಮಾಡ್ತೀನಿ. ಸೊ ಅಲ್ಲಿಗೆ ನಾನೊಬ್ಬ ಒಳ್ಳೆ ಕಲಾವಿದ ಆ್ಯಕ್ಟ್ರು ಅಂತ ಹೇಳಿ ನಾನು ಪೋರ್ಟ್ರೇಟ್ ಮಾಡ್ಕೋಬಹುದು ಅಂತ ಅವರವರಾಗೆ ತಿಳ್ಕೊಂಡಿರ್ತಾರೆ. ಆದರೆ ಒಬ್ಬ ಕಲಾವಿದ ಆಗಬೇಕು, ಒಬ್ಬ ಒಳ್ಳೆ ನಟನಾಗಿ ಕಾಣಿಸ್ಕೋಬೇಕು ಅಂತಂದರೆ ಅವನು ಮಾಡುವಂತಹ ಪಾತ್ರದ ನಿರ್ವಹಣೆ, ಅವನು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೋದು, ಹೀರೋ ಆಗಿ ಮಾಡ್ಬೋದು, ವಿಲನ್ ಆಗಿ ಮಾಡ್ಬೋದು, ಯಾವುದೇ ಸೈಡ್ ಆ್ಯಕ್ಟರ್ ಅಂದ್ರೆ ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ಪೋಷಕ ನಟನಾಗಿರ್ಬೋದು, ಏನೇ ಇರ್ಬೋದು, ಅವನು ಯಾವ ಪಾತ್ರವನ್ನು ಗಿಟ್ಟಿಸ್ಕೋತಾನೆ ಅಥವಾ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ ಆ ಪಾತ್ರಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಔಚಿತ್ಯವನ್ನು ಅವನು ಕೊಡಬೇಕು ಅಂತಂದರೆ ಅದರ ಇದು ಮಾಡಲೇಬೇಕು, ಹಿನ್ನೆಲೆಯನ್ನು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ತರಕಾರಿ ಮಾರ್ಕೆಟಲ್ಲಿ ಮಾರಾಟ ಏನೋ ತರಕಾರಿಯನ್ನು ಮಾರಾಟ ಮಾಡುವ ಒಬ್ಬ ಪಾತ್ರವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ನಾನು ತರಕಾರಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಜನರದ್ದು ನಾನು ತರಕಾರಿ ಮಾರುವಂಥವರ ಅವರ ಹಾವ ಭಾವ ಮುಖ ಲಕ್ಷಣಗಳಿರ್ಬೋದು, ಅವರು ಗ್ರಾಹಕರನ್ನು ಹೇಗೆ ಆಕರ್ಷಣೆ ಮಾಡ್ತಾರೆ, ಅವರು ಕರೆಯೋ ರೀತಿ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಅಂದರೆ ನೋಡಿ, ಅಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಒಂದು 100 ಅಂಗಡಿ ಇದೆ ಅಂದರೆ ನನಗೆ 100 ಕ್ಯಾರೆಕ್ಟರ್ ಸಿಕ್ತು. ಅದೇ ನಾನು ಇನ್ನೊಂದು ಬೇರೆ ತರಕಾರಿ ಮಾರ್ಕೆಟಿಗೆ ಹೋದೆ ಅಂದರೆ ಅಲ್ಲೊಂದು 100 ಕ್ಯಾರೆಕ್ಟ್ರು. ಈ ಎಲ್ಲ 100 ಕ್ಯಾರೆಕ್ಟ್ರು 200 ಕ್ಯಾರೆಕ್ಟ್ರಲ್ಲಿ ನಾನೇನು ಮಾಡ್ತೀನಿ, ಒಂದು ಯುನಿಕ್ ಆಗಿರೋ ಕ್ಯಾರೆಕ್ಟ್ರನ್ನು ನಾನು ಕ್ಯಾಚ್ ಮಾಡ್ತೀನಿ, ತಗೋತೀನಿ. ಸೊ ಅದೇನಾಗುತ್ತೆ, ಜನರಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಕ್ಯಾರೆಕ್ಟ್ರು. ಸೊ ಅವ್ರು ಕರೆಯೋ ರೀತಿ ಇರ್ಬೋದು, ಅವನು ಕೂಗುವಂಥ ರೀತಿ ಇರ್ಬೋದು, ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೇನಾಗುತ್ತೆ, ಓ ಏನೋ ವಿಶೇಷವಾಗಿದೆ, ಆಮೇಲೆ ಅವರು ಎಲ್ಲೋ ಒಂದ್ಸರಿ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾದಾಗ ಏನಾಗುತ್ತೆ, ಆ ಕ್ಯಾರೆಕ್ಟ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡೋಕ್ಕಾಗತ್ತೆ. ನಾವು ಅವನು ಮಾತಾಡೋ ರೀತಿ, ಹಾವ ಭಾವ, ಮತ್ತು ಅವನ ಭಾಷೆ ನೋಡಿ, ಅವ್ರ ಭಾಷೆಗಳು ಹೇಗಿರುತ್ತೆ ಅಂದರೆ ತುಂಬ ಅವರ ಒಂದು ಹಳ್ಳಿಯ ಸೊಗಡಿನ ಭಾಷೆಗಳಿರುತ್ತೆ ಅವ್ರ ಭಾಷೆಯಲ್ಲಿ, ಅಂದರೆ ತುಂಬ ಸಾಹಿತ್ಯದ ಪದಗಳಿರಲ್ಲ, ಆಮೇಲೆ ದೊಡ್ಡದಾಗಿ ಅವರಿಗೆ ಮೈಕೇನು ಬೇಡ ಬೇಕಾಗಲ್ಲ, ಅವರು ಅವರ ಗಂಟಲೆ ಅಷ್ಟು ದೊಡ್ಡದಾಗಿರುತ್ತೆ, ಅವ್ರ ಗಂಟಲಿಂದನೇ ಕರೀತಾರೆ, ಮತ್ತೆ ಅಟ್ರಾಕ್ಟ್ ಆಗೋ ಥರದಲ್ಲಿ ಕರೀತಾ ಇರ್ತಾರೆ, ಸುಮ್ಮನೆ ಕರೆಯಲ್ಲ. ಅವರು ಹಾಕ್ಕೊಂಡಿರೋ ತರಕಾರಿಯಲ್ಲಿ ನೋಡಿ ಇದು ತುಂಬ ಫ್ರೆಶ್ ತರಕಾರಿ, ಅಥವಾ ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಈ ಊರು ತುಂಬ ಚೆನ್ನಾಗಿರೋ ಈ ಊರಿಂದ ಬಂದಿದೆ ಅಂತ ಹೇಳಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ಕೊಡ್ತಾ ಅವನೇನು ಗ್ರಾಹಕರನ್ನು ಕರೀತಾರೆ. ಸೊ ಇದೆಲ್ಲ ಲಕ್ಷಣಗಳನ್ನು ನಾವು ಸ್ಟಡಿ ಮಾಡಿದಾಗ ತಿಳ್ಕೊಂಡಾಗ ಆ ಒಂದು ಚಿಕ್ಕ ಕ್ಯಾರೆಕ್ಟ್ರನ್ನು ನಾನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆಡಿಯನ್ಸ್ ಎದುರುಗಡೆ. ಆಗ ಏನಾಗುತ್ತೆ, ಆಡಿಯನ್ಸು ಇವರು ನಿಜವಾಗಿಯೂ ಓ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರಾಟ ಮಾಡುವಂತಹ ವ್ಯಕ್ತಿಯಾಗಿದ್ದಾನೇನೋ ಅನ್ನೋಷ್ಟು ಅವರು ನಮ್ಮ ಪಾತ್ರವನ್ನು ಅವರೊಳಗಡೆ ತಗೊಳ್ತಾರೆ. ಸೊ ಈ ಒಂದು ಕ್ಯಾರೆಕ್ಟ್ರು ಎಲ್ಲ ಪಾತ್ರದ ನಿರ್ವಹಣೆಯಲ್ಲೂ ಬೇಕು.

0: ಬರೇ ಇದೊಂದೇ ಅಲ್ಲ, ಯಾವುದೋ ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಬೋದು, ಒಬ್ಬ ಸಾಹುಕಾರ ವಿಲನ್ನು, ಒಬ್ಬ ಅಥವಾ ಇನ್ನೊಬ್ಬ ಮಂತ್ರವಾದಿ ಮಾಡ್ಬೋದು, ಅಥವಾ ನಾನು ಒಬ್ಬ ಕಾಮಿಡಿ ಹೀರೋ.
1: ನನಗೊಂದು ಕ್ಯೂರಿಯಾಸಿಟಿ, ರಾಹು ಪಾತ್ರ ಅಂತಂದಾಗ ಅಲ್ಲಿ ಸ್ಟಡಿ ಮಾಡಕ್ಕೆ ಅಂದ್ರೆ ಈ ತರ ಯಾವ್ದು ಪ್ರಾಕ್ಟಿಕಲ್ ಆಗಿ ನಮಗ್ ಸಿಗಲ್ಲ, ಹೇಗೆ ಅದನ್ನ ಸ್ಟಡಿ ಮಾಡಿದ್ರೆ?
0: ಒಂದು ಈಗ ರಾಹು ಪಾತ್ರ ಅಂದ ತಕ್ಷಣ ಈ ರಾಹು ಕ್ಯಾರೆಕ್ಟರ್ ಬಂದದ್ದು ನವಗ್ರಹದಲ್ಲಿ ಒಂದು ಗ್ರಹ ಬರುತ್ತೆ ರಾಹು ಪಾತ್ರ. ಈಗ ನಾವು ಪುರಾಣದ ಕಥೆಗಳನ್ನ ಮೈಥೋ ಕಥೆಗಳನ್ನ ಸ್ಟಡಿ ಮಾಡ್ತೇವಂತಂದ್ರೆ ರಾಹು ಒಬ್ಬ ಅವನು ಖಳನಾಗಿರತಕ್ಕಂತಹ ವ್ಯಕ್ತಿ, ಅವನ ರಾಕ್ಷಸ ಭಾವದವನು. ಆ ರಾಕ್ಷಸ ಆಗಿದ್ದವನು ತಾನು ದೇವತ್ವವನ್ನು ಪಡ್ಕೋಬೇಕು ಅಂತೇಳಿ ಅವನು ಚಂದ್ರನ ರೀತಿಯಲ್ಲೆಲ್ಲ ಅವನ ಪಾತ್ರವನ್ನ ಬದಲಾವಣೆ ಮಾಡಿಕೊಂಡು ಏನು ದೇವತೆಗಳಿಗೆಲ್ಲ ಅಮೃತ ಬಡಿಸುವಾಗ ಬಂದು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಹೇಗೆ ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ದೇವತ್ವ ಪಡ್ಕೋಬೇಕು ಅಂತಂದ್ರೆ ಕುಟಿಲತೆ ಇದೆ ಅವನಲ್ಲಿ, ಖಳತ್ವ ಇದೆ. ಆ ಏನೇನು ಇದೆ ಅವನಲ್ಲಿ ಆ ಒಂದು ಗುಣಗಳು, ಅವನ ಪರ್ಸನಾಲಿಟಿಗಳನ್ನ ಸ್ಟಡಿ ಮಾಡಬೇಕು ಮೇಜರ್ ಆಗಿ. ಆಮೇಲೆ ಅವನು ಯಾವ ಹಿನ್ನೆಲೆಯವನು, ಸೊ ಅವನು ದೇವತೆಗಳ ಹಿನ್ನೆಲೆಯವನಲ್ಲ, ರಾಕ್ಷಸರ ಹಿನ್ನೆಲೆಯವನು. ಆಮೇಲೆ ನೋಡಿ ಅವನು ಎಲ್ಲ ಕಳ್ಳತನದಲ್ಲಿ ಹೋಗಿ ಹೋಗಿ ಹೋಗಿ ಮಾಡ್ತಾನಲ್ಲ, ಅದೆಲ್ಲವನ್ನು ಕದ್ದು ಕದ್ದು ಕೇಳಿಸ್ಕೊತಾ ಇರ್ತಾನೆ, ಕಳ್ಳತನದಲ್ಲಿ ಮಾಡ್ತಾ ಇರ್ತಾನೆ. ಅವನಲ್ಲಿ ಏನಿರುತ್ತೆ, ಅವನು ಕನ್ನಿಂಗ್ ಆಗಿರತಕ್ಕಂಥ ಮೆಂಟಾಲಿಟಿ ಇರುತ್ತೆ, ತುಂಬಾ ನ್ಯಾರೋ ಮೈಂಡೆಡ್. ಆಮೇಲೆ ಸೆಲ್ಫಿಶ್ ಅವನಿಗೆ ಇರುವಂತದ್ದು ಮೈಂಡ್.
1: ಇದಕ್ಕೆಲ್ಲ ನೀವು ಹೆಂಗೆ ಆ ಪುರಾಣಗಳನ್ನ ಓದಿದ್ರ?
0: ಖಂಡಿತ. ಅಂದ್ರೆ ಅವನ ಬಗ್ಗೆ ಇರುವಂತಹ ಕಥೆಗಳಿರ್ಬೋದು. ಈಗ ರಾಹು ಅಂತ ಹೇಳಿ ಹೇಗಾದ, ಮೊದಲು ಏನಿದ್ದ, ಸ್ವರಭಾನು ಅಂತ ಇದ್ದ, ಸ್ವರಭಾನು ಅಂತ ಇದ್ದವನು ರಾಹು ಆದ, ರಾಹು ಆದ್ಮೇಲೆ ರುಂಡ ಬೇರೆ ಮುಂಡ ಬೇರೆ ಆಯ್ತು, ರಾಹು ಕೇತು, ಒಂದೇ ಸ್ವರಭಾನು ಇದ್ದವನೇ ರಾಹು ಕೇತು ಅಂತ ಹೇಳಿ ಎರಡು ಕ್ಯಾರೆಕ್ಟರ್ ಆಗಿ ಬದಲಾಯ್ತು. ಸೊ ನಾವು ಮುಂಡ ಭಾಗವನ್ನ ಕೇತು ಅಂತ ಕರೆದ್ರೆ, ನಾವು ರುಂಡ ಭಾಗವನ್ನ ರಾಹು ಅಂತ ಕರೆದ್ವಿ ತಲೆ ಭಾಗವನ್ನ. ಸೊ ಇದೆಲ್ಲವನ್ನ ಸ್ಟಡಿ ಮಾಡಿ ಅದನ್ನ ಇದ್ ಮಾಡಿದಾಗ ಅವನ ಕ್ಯಾರೆಕ್ಟರ್ ಏನೇನಿದೆ ಅನ್ನೋದು ಸಿಗ್ತಾ ಹೋಯ್ತು. ಸೊ ಇದೇ ನಮ್ಗೆ ಯಾವ ಮೈಥೋ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಹಿಸ್ಟಾರಿಕಲ್ ಇರ್ಬೋದು, ಅಥವಾ ಪ್ರೆಸೆಂಟ್ ಇರುವಂತಹ ಯಾವುದೇ ಒಂದು ಸಾಮಾಜಿಕ ಕ್ಯಾರೆಕ್ಟರ್ ಇರ್ಬೋದು, ನಾವು ಸ್ಟಡಿ ಮಾಡಿದಾಗಲೇ ಆ ಒಂದು ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ.
1: ಓಕೆ ಓಕೆ. ಸೊ ಇನ್ನೊಂದಷ್ಟು ಮಾತುಕತೆ ಮುಂದುವರ್ಸೋಣ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನೀನಾ ಸಂ ಹರೀಶ್ ಭಟ್ ಅವರು ನಮ್ಮ ಜೊತೆಲಿದ್ದಾರೆ. ನಿಮ್ದು ಏನಾದರೂ ಇವರಿಗೆ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ನಮಗೆ ತಲುಪಿಸಿ. ನಿಮ್ಮ ಪ್ರಶ್ನೆಗಳು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಖಂಡಿತ ನಿಮ್ಮ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹರೀಶ್ ಭಟ್ ನೀನಾಸಂ ಅವರು ಇವತ್ತಿನ ಬೆಂಗಳೂರು ಯೂತ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡರೆ. ನಾವು ಸಾಮಾನ್ಯವಾಗಿ ಒಂದಿಷ್ಟು ನಟನೆ ಮಾಡ್ತೀವಿ ಅಂದಿದ ತಕ್ಷಣ ಸ್ಕ್ರೀನ್ ಮೇಲೆ ಬರ್ತೀವಿ, ಮಿಂಚ್ತೀವಿ, ನನ್ನ ಮಗ ಅಥವಾ ಮಗಳು ಸ್ಕ್ರೀನ್ ಮೇಲೆ ಬಂದು ಮಿಂಚಬೇಕು ಅನ್ನೋದಷ್ಟೇ ತಲೆಯಲ್ಲಿರುತ್ತೆ. ಆದರೆ ನಟನೆಯಿಂದ ಇರುವಂತಹ ಉಪಯೋಗಗಳೇನೇನು, ಹೇಗೆಲ್ಲ ಮಾಡಬಹುದು, ಒಂದು ಮೆಂಟರಿಂಗ್ ಮಾಡೋದನ್ನೋದು ಎಷ್ಟು ಕಷ್ಟ ಇದೆ, ಆ ಮೆಂಟರಿಂಗ್ ಯಾಕೆ ಬೇಕು ಅಂತೆಲ್ಲನು ನೀವು ಹೇಳ್ತಿದ್ರಿ. ಸಾಕಷ್ಟು ಜನ ಮಕ್ಕಳಿಗೆ ಮೆಂಟರಿಂಗ್ ಮಾಡಿದ್ದೀನಿ ಅಂತ ನಾವು ಆವಾಗಲೇ ಆಫೇರಲ್ಲೂ ಮಾತಾಡಿದ್ವಿ, ಅವನೇರಲ್ಲೂ ಮಾತಾಡಿದ್ವಿ. ಇವತ್ತಿನ ಯೂತ್ಗೆ ಬರೀ ರೀಲ್ಸ್ ಅನ್ನೋದು ಮಾತ್ರ ಬೇಕು ಅಂತ. ಮೆಂಟರಿಂಗ್ ಮಾಡುವಾಗ ಅದರ ಅನುಭವ ಹೇಗಾಗಿದೆ ಸರ್? ಮಕ್ಕಳು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಮಕ್ಕಳು ಅಂದರೆ ಮಕ್ಕಳು, ಯೂತ್, ಎಲ್ಲರನ್ನೂ ಮೆಂಟರ್ ಮಾಡಿದ್ದೀರಾ ನೀವು, ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ?
1: ಖಂಡಿತ, ಮಕ್ಕಳಲ್ಲಿ ಈಗ ನಾವು ಒಂದು ಥಿಯೇಟ್ರಿಕಲ್ ಆ್ಯಕ್ಟಿವಿಟೀಸನ್ನು ತೊಗೊಂಡು ಬಂದ್ವಿ ಅಂತಂದರೆ, ಈಗ ನಾನು ಟೀಚರ್ ಈ ಟೀಚಿಂಗನ್ನು ಮಾಡಿದ್ದೀನಿ, ಟೀಚ್ ಮಾಡಿದ್ದೀನಿ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಸೊ ಅವರಿಗೆ ಅವ್ರ ಸಿಲೆಬಸ್ಸನ್ನು ನಾವು ಒಂದು ಅನ್ಯಾಕ್ಟ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರನೇ ನಾವು ಅನ್ಯಾಕ್ಟ್ ಮಾಡಿಸಿದಾಗ ಅವರಿಗೆ ಆ ಒಂದು ಭಾಷೆ ಇರ್ಬೋದು, ಫಾರ್ ಎಕ್ಸಾಂಪಲ್ಲು ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಯಾವುದೇ ಭಾಷೆ ಇದ್ದರೂ ಕೂಡ ಆ ಭಾಷೆಯನ್ನು ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಭಾಷಾ ಸ್ಪಷ್ಟತೆ ಬರುತ್ತೆ ಅವರಿಗೆ. ಅಂದರೆ ನಾವು ಅವ್ರ ಹತ್ರ ಏನೋ ಅನ್ಯಾಕ್ಟ್ ಮಾಡಿಸ್ಬೇಕಿದ್ರೆ ಈ ವರ್ಡ್ ವರ್ಡ್ ಬೈ ವರ್ಡ್ ನಾವು ಅವ್ರ ಹತ್ರ ವರ್ಕ್ ಮಾಡಿಸ್ತೀವಿ, ಸ್ಪಷ್ಟತೆ ಬರುತ್ತೆ. ಆ ವರ್ಕ್ ಮಾಡಿಸಿದಾಗ ಏನಾಗುತ್ತೆ, ಅವರು ಅದನ್ನು ಸ್ಪೆಲ್ ಮಾಡುವಂಥದ್ದು, ಅಂದರೆ ಅದನ್ನು ಹೇಳುವಂಥದ್ದು ಏನಿದೆ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಭಾಷೆ ಇದ್ರು. ಒಂದು, ಎರಡು, ಆ ಲೈನ್ಗಳನ್ನು ಅರ್ಥ ಮಾಡ್ಕೋತಾರೆ. ಅಂದರೆ ಈಗ ನಾವೇನು ಮಾಡ್ತೀವಿ, ಪುಸ್ತಕದಲ್ಲಿ ಓದಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ, ಅದು ಏನು ಬೇಕೋ ಅಷ್ಟೇ, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಓದಿ ಎಕ್ಸಾಮ್ ಬರಿತೀವಿ, ಮುಗ್ದೋಯ್ತು. ಆದರೆ ಇಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಏನು ಹೇಳಕ್ಕೆ ಹೊರಟಿದೆ, ಅಂದರೆ ಸಬ್ ಟೆಕ್ಸ್ಟ್ ಏನು. ಫಾರ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಇದೆ, ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ನೋ ಟೆಕ್ಸ್ಟ್ ಇದೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ನಾನು ಇವತ್ತೇನಾದರೂ ಮನೆಗೆ ಹೋಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಮನೆಗೆ ಹೋಗಿ ಬುಕ್ ತೊಗೊಂಡು ಬರಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ರಜೆಗೇನಾದರೂ ಮನೆಗೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಏನೋ ಫಂಕ್ಷನ್ನು ಅಂತ ಮನೆಗೆ ಹೋಗ್ತಾ ಇದ್ದೀನೋ, ಈ ಥರ ಸಬ್ ಟೆಕ್ಸ್ಟು ತುಂಬ ಇರುತ್ತೆ.
0: ಒಂದು ಕ್ಲಾರಿಟಿ ಬೇಕು.
1: ಹಾಂ, ಈಗ ನಾನೇನು ಹೇಳ್ತೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಲೈನನ್ನೇ ಆ ಸಬ್ ಟೆಕ್ಸ್ಟ್ನಲ್ಲಿ ಇಟ್ಕೊಂಡು ನಾನು ಅದು ಬೇರೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ ಮನೆಗೆ ಅಂದರೆ, ಏ ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಲ್ಲಿ ಹೇಳ್ಬೋದು. ಆಮೇಲೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಏನೋ ಹಾಸ್ಟೆಲೆಲ್ಲ ಎಲ್ಲೋ ಬೇರೆ ಕಡೆ ಇದ್ದಾನೆ, ಏ ನಾನು ಮನೆಗೆ ಹೋಗ್ತಾ ಇದ್ದೀನೋ ಅಂದರೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ತೋರಿಸೋದನ್ನು ವಾಯ್ಸ್ ಮಾಡ್ಯುಲೇಷನ್. ಅದು ಎಲ್ಲಿಂದ ತೋರಿಸತ್ತೆ? ಸಬ್ ಟೆಕ್ಸ್ಟ್. ಸೊ ಈ ಟೆಕ್ಸ್ಟ್ ಅಲ್ಲದೆ ಸಬ್ ಟೆಕ್ಸ್ಟನ್ನು ಹೇಗೆ ಅವನು ಪ್ರಿಪೇರ್ ಮಾಡಬೇಕು, ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಅವನು ಕಲ್ತ್ಕೋತಾ ಹೋಗ್ತಾನೆ. ಅವಾಗೇನಾಗುತ್ತೆ, ಒಂದು ಲೈನ್ ಅಷ್ಟೇ ಅಲ್ಲ, ಲೈನ್ ಜೊತೆಗೆ ಅದರಲ್ಲಿರುವಂಥ ವಿವರಣೆಗಳೆಲ್ಲ ಅವನಿಗೆ ಸಿಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೇ ರೀತಿಯಲ್ಲಿ ನಾವು ಯಾವುದೇ ಒಂದು ವಿಷಯ ಇರ್ಬೋದು, ಸೈನ್ಸ್ ಇರ್ಬೋದು, ಆಮೇಲೆ ಸೋಷಿಯಲ್ ಸೈನ್ಸ್ ಇರ್ಬೋದು,

0: ಬಹುದು, ಎಲ್ಲ ವಿಷಯನೂ ನಾವು ಈ ಥರ ಅನ್ಯಾಕ್ಟು ಅಥವಾ ಒಂದು ಅವ್ರಿಗೊಂದು ಪರ್ಫಾರ್ಮ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರ ಮಾಡಿಸಿದಾಗ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ಇಮಿಡಿಯೇಟಾಗಿ ಅವ್ರ ಮೈಂಡ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಅವರು ಅದನ್ನು ಸ್ಟಡಿ ಮಾಡ್ತಾ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟಾಗಿ ಅವರಿಗೆ ಸೈಕೊಲಾಜಿಕಲ್ ಆಗಿರುವಂಥ ಹೊಸ ರೀತಿಯ ಒಂದು ಉತ್ಸಾಹ ಹುಮ್ಮಸ್ಸು ಬರುತ್ತೆ. ಸೊ ಇದನ್ನು ನಾನು ಗಮನಿಸಿದ್ದೀನಿ. ಅದಕ್ಕೆ
1: ನೀವು ಆಕ್ಟ್ ಮಾಡಿರೋಂಥ ಸಿನಿಮಾಗಳ ಬಗ್ಗೆ
0: ಈಗ ನಾನು ಹೆಚ್ಚಿನದಾಗಿ ಆಕ್ಟ್ ಮಾಡಿರೋದು ಅಂತಂದ್ರೆ ಮೇಜರ್ ಆಗಿ
1: ಸೀರಿಯಲ್.
0: ನಾನು ಆಕ್ಚುಲಿ ರಂಗಭೂಮಿ ಅಂತ ಪ್ರಾರಂಭ ಮಾಡಿದ್ದೆ ಯಕ್ಷಗಾನದಿಂದ. ಸೊ ಈಗ
1: ಯಾಕೆ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ವಿಶಿಷ್ಟವಾದ ಸಿನಿಮಾಗಳ ಜೊತೆಯಲ್ಲಿ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದಿರ. ಆ ವಿಶಿಷ್ಟವಾದ ಸಿನಿಮಾಗಳು ಜನಕ್ಕೆ ತಲುಪಿರೋದು ಕಡಿಮೆ ಆದ್ರೂ ಅದರ ಇಂಪ್ಯಾಕ್ಟ್ ದೊಡ್ಡದಾಗಿದೆ. ಆದ್ರಿಂದ ಆ ಸಿನಿಮಾಗಳ ಬಗ್ಗೆ ಹೇಳಲೇಬೇಕು, ಮಾತಾಡಲೇಬೇಕು. ಸೊ ಹೇಳಿ ಸರ್.
0: ಅದೇ ಈಗ ನಾನು ಹೆಚ್ಚಿನದಾಗಿ ಅಂದ್ರೆ ರಂಗಭೂಮಿಯಲ್ಲಿ ನಂದು ಯಕ್ಷಗಾನ ರಂಗಭೂಮಿಯಿಂದ ಬಂದಿರುವಂಥದ್ದು. ಯಕ್ಷಗಾನ ರಂಗಭೂಮಿ ಇವತ್ತಿನ ದಿವಸ ತುಂಬ ಕಡಿಮೆಯ ಜನರಿಗೆ ತಲುಪುವಂಥದ್ದಾಗಿದೆ. ಆದರೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗ್ತಾ ಇದೆ ಈ ಥರ ಒಂದು ರಂಗಭೂಮಿ ಆಕ್ಟಿವ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ. ಈಗ ನಾವು ಯಕ್ಷಗಾನ ರಂಗಭೂಮಿಯಿಂದ ಬಂದ್ವಿ ಅಂತಂದರೆ ಅಲ್ಲಿ ನಮಗೆ ನಮ್ಮ ಮೈಥೋ ಕಥೆಗಳಿರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಹಿಡಿತ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ನ ನಾವು ಮೈಥೋ ಕ್ಯಾರೆಕ್ಟರ್ನ ಹೇಗೆ ರೆಡಿ ಮಾಡ್ಕೋಬೇಕು ಬಹುದು ಅನ್ನೋದು ಸಿಗುತ್ತೆ. ಅದಾದಮೇಲೆ ನಾವು ರಂಗಭೂಮಿ ಮತ್ತು ಸಿನಿಮಾ ಸೀರಿಯಲ್ ಅಂತ ತೊಗೊಂತು ಅಂತಂದರೆ ಇಲ್ಲೊಂದು ಡಿಫ್ರೆನ್ಸಿಯೇಷನ್ ಅಂತಂದರೆ ಆ ಫಾರ್ಮೆಟ್ ಬೇರೆ ಬೇರೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಪೇಪರ್ ಮೇಲೆ ಬರಿತೀನಿ ಅಂತಂದರೆ ಆ ಬರೆಯೋ ರೀತಿಗೂ ನನಗೆ ನೀವು ಕಂಪ್ಯೂಟರ್ ಕೀಬೋರ್ಡ್ ಕೊಟ್ರಿ ಅಂದರೆ ಅಲ್ಲಿ ನಾನು ಆ ಕೀಬೋರ್ಡನ್ನು ಕೀಬೋರ್ಡಲ್ಲಿ ಟೈಪ್ ಮಾಡಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದು ಎರಡೂ ಬರವಣಿಗೆನೆ, ಆದರೆ ಅದರ ಬರೆಯೋ ಫಾರ್ಮೆಟ್ ಬೇರೆ. ಒಂದು ಕೈಯಲ್ಲಿ ಬರೀತಾ ಇರ್ತೀನಿ, ಇನ್ನೊಂದು ಟೈಪ್ ಮಾಡ್ಕೊಂಡು ಬರೀತೀನಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ, ರಂಗಭೂಮಿಗೂ ಸಿನಿಮಾ ಸೀರಿಯಲ್ ಇದಕ್ಕೂ ಒಂದು ಫಾರ್ಮೆಟ್ ಬೇರೆನೇ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅವರು ಅಭಿನಯ ಮಾಡಬೇಕಾಗತ್ತೆ. ಸೊ ನಾನು ಒಂದು ಈ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೆಚ್ಚಿನದಾಗಿ ಮಾಡಿರುವಂಥ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಮೈಥೋಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನೊಂದೇನು ಅಂತಂದರೆ ಸ್ವಲ್ಪ ರಂಗಭೂಮಿಯ ಕನೆಕ್ಷನ್ ಇರೋದ್ರಿಂದಾಗಿ ಈಗ ಏನ ಸಿನಿಮಾದಲ್ಲಿ ಈಗೇನು ಮಾಡಿದ್ದಾರೆ, ಒಂದು ಬ್ರಿಡ್ಜ್ ಕಮರ್ಷಿಯಲ್ ಮೂವಿ, ಬ್ರಿಡ್ಜ್ ಮೂವಿ, ಆಮೇಲೆ ಈ ಥರ ಒಂದು ಕ್ಲಾಸಿಫಿಕೇಶನ್ ರೆಡಿ ಮಾಡಿಬಿಟ್ಟಿದ್ದಾರೆ, ಆ ವಿಭಾಗಗಳನ್ನು ಮಾಡಿಬಿಟ್ಟಿದ್ದಾರೆ, ಮತ್ತು ಆರ್ಟ್ ಮೂವಿ ಅನ್ನೋ ಥರದಲ್ಲೆಲ್ಲ. ಸೊ ಈ ಆರ್ಟ್ ಮೂವಿ ವಿಭಾಗದಲ್ಲಿ ಬಂತು ಅಂತಂದರೆ ಯಕ್ಷಗಾನದ ಕಥೆಗೆ ರಿಲೇಟೆಡ್ ಆಗಿರುವಂಥದ್ದೇ ನಾನು ಅನನ್ಯ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಏಕಚಕ್ರಂ ಅಂತ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಮಾಡಿದೆ. ಅದು ಅದು ಬಂದು ಸಂಸ್ಕೃತ
1: ಕಥೆ ಒಂದು ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ,
0: ಏಕಚಕ್ರಂ ಕಥೆ ಒಂದು ಲೈನ್ ಅಲ್ಲಿ ಹೇಳೋದಂದ್ರೆ ಭೀಮ ಮತ್ತು ಬಕಾಸುರನ ವಧೆ, ಅಂದ್ರೆ ಭೀಮನಿಂದಾಗಿ ಬಕಾಸುರನೇ ವಧೆ ಆಗಿರುವಂತಹ ಒಂದು ಪ್ರಸಂಗ, ಅದು ಒಂದು ತುಣುಕು, ಅದೇ ಒಂದು ಕಥೆಯಾಗಿ ಮಾಡಿಕೊಂಡು ಅದು ನಾಟಕ ಇದ್ದಿದ್ದು. ಆಕ್ಚುಲಿ ಅದು ನಾಟಕ ಇರೋದನ್ನ ಏನು ಅಂದ್ರೆ ಸಿನಿಮಾಗೆ ಬೇಕಾಗಿರೋ ಹಾಗೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ.
1: ಮತ್ತೆ ಈ ಏಕಚಕ್ರಂ ಕನ್ನಡ ಮತ್ತೆ ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಬಂತು. ಇದೊಂಥರ ಮೇಬಿ ಕನ್ನಡದಲ್ಲಿ ಎರಡನೇ ಸಿನಿಮಾ ಅನ್ಸುತ್ತೆ. ತುಂಬಾ ಹಳೆಯದು, 60s ಅಲ್ಲಿ ಒಂದು ಸಿನಿಮಾ ಬಂದಿತ್ತು ಜಿ ವಿ ಅಯ್ಯರ್ ಅವ್ರದ್ದು. ಅದಾದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರು ಅವರ ಪ್ರಯತ್ನದಲ್ಲಿ ತಂದಂತಹ ಸಿನಿಮಾ ಇದು ಅನ್ಸುತ್ತೆ ಏಕಚಕ್ರಂ. ಎರಡು ಕನ್ನಡ ಮತ್ತೆ ಸಂಸ್ಕೃತ ಭಾಷೆಗಳೆರಡರಲ್ಲೂ.
0: ಹೌದು, ಈಗ ಜಿ ವಿ ಅಯ್ಯರ್ ಅವರ ಆದ್ಮೇಲೆ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಎರಡರಲ್ಲೂ ಪ್ರಯೋಗ ಮಾಡಿ ಅದನ್ನ ಚಲನಚಿತ್ರವಾಗಿಸುವಂತಹ ಯಾವುದೇ ಪ್ರಯತ್ನ ನಡೆದಿರಲಿಲ್ಲ. ತುಂಬಾ ಸಮಯ ಆದಮೇಲೆ ಆ ಒಂದು ಪ್ರಯೋಗವನ್ನ ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದನ್ನ ಈಗ ಕನ್ನಡದ ಆವೃತ್ತಿಯನ್ನ ಈಗ ಕೆಲವು ಇದರಲ್ಲೂ ಬಿಟ್ಟಿದೀವಿ, ಓ ಟಿ ಟಿಯಲ್ಲೂ ಇದು ಮಾಡಿದೀವಿ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಏನಾಗಿದೆ ಇಲ್ಲಿ ಈ ತರದ ಒಂದು ಸಿನಿಮಾ ಇದನ್ನ ನಾವು ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದೀವಿ ಅಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತೋರಿಸಿದೀವಿ. ಅದು ಥಿಯೇಟ್ರಿಗೆ ಹೋದಾಗ ಯಾವುದೋ ಒಂದು ಕಮರ್ಷಿಯಲ್ ಇದರಲ್ಲಿ ನೋಡ್ತು ಅಂತಂದ್ರೆ ಅದರ ಪ್ರಚಾರದ ವಿಭಾಗದಲ್ಲಿರ್ಬೋದು ಅಥವಾ ಅದು ಜನರಿಗೆ ಹೋಗಿ ತಲುಪೋ ವಿಭಾಗದಲ್ಲಿರ್ಬೋದು, ಅದು ಜನರಿಗೆ ಕರೆಕ್ಟಾಗಿ ತಲುಪೋದಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ನನ್ನ ಒಂದು ಇದರಲ್ಲಿ ಐ ಥಿಂಕ್. ಏನಾಗುತ್ತೆ ಇಲ್ಲಿ ಅಂತಂದ್ರೆ ಒಂದು ಬಜೆಟ್ ವಿಭಾಗಕ್ಕೆ ಬಂತು ಅಂತಂದ್ರೆ ನಾವು ಬಜೆಟ್ ಮಾಡಬೇಕಾದ್ರೆ ಏನಾಗುತ್ತೆ, ಒಂದು ಯಾವುದೇ ಒಂದು ಪ್ರಚಾರ ನಡೆಸಬೇಕು ಅಂತಂದ್ರೆ ಎಲ್ಲ ರೀತಿಯ ಪ್ರಚಾರ ನಡೆಸಬೇಕಾಗತ್ತೆ. ಟಿ ವಿ, ಆಮೇಲೆ ಈ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಪ್ರಚಾರ ಮಾಡಬೇಕಾಗತ್ತೆ, ಅದರಲ್ಲಿ ಒಂದಿಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಖರ್ಚುಗಳನ್ನು ಹೊರಿಸುವಂತಹ ಭಾರ ಈ ಒಂದು ಆರ್ಟ್ ಮೂವಿ ಅಥವಾ ಈ ಥರದ ಜಾನರಲ್ಲಿ ಮಾಡುವಂಥ ಸಿನಿಮಾಗಳ ಪ್ರೊಡ್ಯೂಸರಿಗೆ ಶಕ್ಯತೆ ಇರಲ್ಲ. ಅವರಿಗೆ ಶಕ್ಯತೆ

0: ಅಲ್ಲ ಅಂತಂದ್ರೆ ಅದ ಸಿನಿಮಾನೇ ಅವರು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಆವಾಗ ಪುನಃ ಅವರು ಪ್ರಚಾರಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಅದೇನು ಅಂತಂದ್ರೆ ಆ ತರದ ಪ್ರವೃತ್ತಿ ಇರೋರು ಹುಡುಕಿ ನೋಡಿ ಅದನ್ನ ಅವರು ಅನುಭವಿಸ್ತಾರೆ, ಅದನ್ನ ನೋಡ್ತಾರೆ, ಬಿಟ್ರೆ ಅದನ್ನ ಪ್ರಚಾರ ಗಿಟ್ಟಿಸ್ಕೊಂಡು ಹೊರಗಡೆ ಹೋಗಿ ಇದು ತುಂಬಾ ಕಷ್ಟ ಅದು ಆ ಇದರಲ್ಲಿ. ಆದ್ರೆ ಆ ತರದ ಒಂದು ಸಿನಿಮಾ ಜನರಿಗೆ ತಲುಪಬೇಕು, ಒಳ್ಳೆಯ ವಿಷಯ ಇರುವಂತಹ ಸಿನಿಮಾ ಜನರಿಗೆ ತಲುಪಬೇಕು, ನೋಡಬೇಕು ಅನ್ನೋ ಕಾರಣಕ್ಕಾಗಿ ಆ ಥರ ಸಿನಿಮಾ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಅವರು ಇರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇರ್ಬೋದು, ಆಮೇಲೆ ಈ ಕಾಸರವಳ್ಳಿ ಅವರು ಇರ್ಬೋದು, ಹೀಗೆ ತುಂಬ ಜನ ಪಿ ಶೇಷಾದ್ರಿ ಅವರು ಇರ್ಬೋದು, ಹೀಗೆ ತುಂಬ ಜನ ಆ ಥರದ ಒಂದು ಸಿನಿಮಾಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಯೂತ್ಸ್ ಒಂದು ಹೊಸ ಟ್ರೆಂಡ್ ತರ್ತಾ ಇದೆ, ಬ್ರಿಡ್ಜ್ ಮೂವಿ ಅಂತ. ಬ್ರಿಡ್ಜ್ ಮೂವಿ ಅಂತಂದರೆ ನಿಮಗೆ ಕಮರ್ಷಿಯಲ್ ಎಲಿಮೆಂಟು ಇರಬೇಕು, ಅಂದರೆ ಸ್ವಲ್ಪ ಹೆಚ್ಚು ವಿಷಯಕ್ಕಿಂತಲೂ ಹೆಚ್ಚು ಎಂಟರ್ಟೈನ್ಮೆಂಟ್ ಅದರಲ್ಲಿ ಸೇರ್ಕೊಂಡಿರಬೇಕು, ಆಮೇಲೆ ಸಬ್ಜೆಕ್ಟ್ ವಿಷಯವೂ ಕೂಡ ಅದರಲ್ಲಿ ಒಳಗೊಂಡಿರಬೇಕು. ಆ ಥರ ಬ್ರಿಡ್ಜ್ ಮೂವಿಯಾಗಿ ತೊಗೊಂಡು ಬಂದಂಥ ಸಿನಿಮಾಗಳು ತುಂಬ ಇದೆ. ಅದನ್ನು ನಾವು ನೋಡೋ ಇದ್ರೆ ಈಗ ನಾವು ಒಂದು ಮೊಟ್ಟೆ ಕಥೆ ಅಂತ ಹೇಳ್ತೀವಿ, ಅದು ನೋಡಿ ಅದು ಹಾಗೆ ಅದೊಂಥರ ಬ್ರಿಡ್ಜ್ ಮೂವಿ ಥರ ಈ ಕಡೆ ಒಂದು ಸ್ಟೋರಿಯನ್ನು ಹೇಳಕ್ಕೆ ಹೋಗಿದ್ದು ಇದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಆಗೂ ಇದಾಗಿದೆ. ಆಮೇಲೆ ಬ್ಲಿಂಕ್ ಅಂತ ಬಂತು, ಈ ಥರ ತುಂಬ ಸಿನಿಮಾಗಳು ಬಂದಿದೆ ಆ ಥರ ಬ್ರಿಡ್ಜ್ ಮೂವಿಯಲ್ಲಿ ಇದರಲ್ಲಿ ಬಂದಂಥದ್ದು. ಒಂದಲ್ಲ ಎರಡಲ್ಲ ಅಂತ ಸತ್ಯಪ್ರಕಾಶ್ ಅವ್ರದ್ದು ಸಿನಿಮಾ ಬಂತು. ಈಗ ತುಂಬ ಸಿನಿಮಾಗಳು ಈ ಥರ ಬ್ರಿಡ್ಜ್ ಮೂವಿ, ಆಮೇಲೆ ಅವ್ರದೇ ಸತ್ಯಪ್ರಕಾಶ್ ಅವ್ರದೇ ರಾಮರಾಮರೇ ಬಂತು. ಸೊ ಈ ಥರ ಬ್ರಿಡ್ಜ್ ಮೂವಿಗಳನ್ನು ಮಾಡುವಂಥ ಯೂತ್ಸು ಇವಾಗ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೋರಿನೂ ಇರಬೇಕು, ಜನಗಳಿಗೆ ಒಂದು ವಿಷಯವೂ ಕೂಡ ತಲುಪಬೇಕು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು.
1: ಇಲ್ಲಿ ಎಚ್ ಎಲ್ ಬಸವರಾಜು ಅಂತ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ ನಿಮಗೆ. ಯಕ್ಷಗಾನ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆನ ಕಳಿಸಿದರೆ? ಸಾಕಷ್ಟು ಕಷ್ಟಪಟ್ಟಿದ್ದೀರಿ ನೀವು ಈ ನಟನೆಯಲ್ಲಿ ಅಂತ ಗೊತ್ತಾಗತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಗಮನಿಸ್ತಾ ಇದ್ದೀನಿ, ಬಯಲ್ಸೀಮೆಯಲ್ಲಿ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಉತ್ತರ ಕರ್ನಾಟಕದವರು ಬೆರಳೆಣಿಕೆ ಮತ್ತೆ ಮಲೆನಾಡು ಅಷ್ಟಕ್ಕಷ್ಟೇ, ಬರೀ ಬೆಂಗಳೂರು ಮೈಸೂರು ಕಡೆ ಮಾತ್ರನೇ ಕಲಾವಿದರಿಗೆ ಪ್ರಾಮಾಣಿಕವಾಗಿ ಪಾತ್ರಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಂಗಿದ್ರೆ ನಾವು ಅಂದ್ರೆ ಬಯಲ್ಸೀಮೆ ಅವರಿರ್ಬಹುದು, ಉತ್ತರ ಕರ್ನಾಟಕದವರು ಇರಬಹುದು, ನಮ್ಮ ಪ್ರತಿಭೆಗೆ ಅವಕಾಶಗಳೇ ಇಲ್ವಾ ಅಂತ ಕೇಳ್ತಾ ಇದ್ದಾರೆ.
0: ಇಲ್ಲಿ ಒಂದು ಕಷ್ಟ ಅನ್ನೋದಕ್ಕಿಂತಲೂ ನಾವು ಅಧ್ಯಯನ ಮಾಡಿರುವಂತಹ ವಿಷಯಗಳ ಸಂಗ್ರಹಣೆ. ಈಗ ಏನಾಯ್ತು ಅಂತಂದ್ರೆ, ಈಗ ನನಗೂ ಕೂಡ ಯಕ್ಷಗಾನ ರಂಗಭೂಮಿ ಇರ್ಬೋದು, ರಂಗಭೂಮಿ ಇರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಇದೆಲ್ಲದರದ್ದು ಒಂದು ಒಟ್ಟಾರೆ ಆಗಿರತಕ್ಕಂಥ ಅಧ್ಯಯನ ನನಗೆ ಸಿಕ್ತು. ಸೊ ಅಧ್ಯಯನ ನನಗೆ ತುಂಬ ಹೆಲ್ಪ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮದೇ ನಾವು ಏನಾದರೂ ಯೂಟ್ಯೂಬ್ ಕಂಟೆಂಟ್ ಮಾಡ್ತೀವಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತೀವಿ ಅಂತಂದರೆ ಇದನ್ನೇ ಇಟ್ಕೊಂಡು ನಾನು ಕಂಟೆಂಟ್ ಮಾಡ್ಬೋದು, ಅಷ್ಟು ವಿಷಯಗಳು ನನಗೆ ಸಿಕ್ಕಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಅವರು ಹೇಳಿದಾಗೆ, ಕ್ವಶನ್ ಕೇಳಿದಾಗೆ, ಬಯಲುಸೀಮೆಯ ಪ್ರದೇಶದಲ್ಲಿ ಇರತಕ್ಕಂತಹ ಬಯಲಾಟಗಳಿರ್ಬೋದು, ದೊಡ್ಡಾಟ ಇರ್ಬೋದು, ಅಲ್ಲಿ ದೊಡ್ಡಾಟ ಸಣ್ಣಾಟ ಈ ಥರಲ್ಲ ಅಲ್ಲೂ ಕೂಡ ಈ ನಮ್ಮ ಯಕ್ಷಗಾನದ ಪ್ರಕಾರದಲ್ಲೇ ಅಲ್ಲೂ ಮಾಡ್ತಾರೆ. ಸೊ ಆಟಗಳು ಅಂತ ಹೇಳ್ತಾರೆ, ಈ ಬಯಲಾಟಗಳು ಎಲ್ಲ ಅಲ್ಲಿ ಮಾಡೋದ್ರಿಂದಾಗಿ ಅದು ನಮ್ಮ ಯಕ್ಷಗಾನದ ಅಷ್ಟು ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಅದರ ಪೋಷಕರ ವ್ಯವಸ್ಥೆ ಕಡಿಮೆ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಯಕ್ಷಗಾನ ತಗೊಂತು ಅಂತಂದರೆ, ನಿಮಗೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಯಾವುದೇ ಒಂದು ಮಲೆನಾಡಿನ ಪ್ರದೇಶದಲ್ಲಿರ್ಬೋದು, ತುಂಬ ಅದು ಯಕ್ಷಗಾನ ಅಂತಂದರೆ ಒಂದು ಧಾರ್ಮಿಕ ಸ್ಥಳದಲ್ಲಿ ನಡೆಯುವಂಥದ್ದು, ಒಂದು ದೇವಸ್ಥಾನದ ಯಕ್ಷಗಾನ ಮೇಳವೋ ಅಥವಾ ಒಂದು ಊರಿನ ಹಬ್ಬದಲ್ಲಿ ನಡೆಯುವಂಥದ್ದು, ಈ ಥರ ಒಂದು ಧಾರ್ಮಿಕ ಹಿನ್ನೆಲೆಯ ಸಪೋರ್ಟಿಂದಾಗಿ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ಹಲವಾರು ದೇವಸ್ಥಾನದ ಮೇಳಗಳು 5-6 ಮೇಳಗಳಾಗಿಯೂ ಕೂಡ ತಿರುಗಾಟ ಮಾಡ್ತಾ ಇರುವಂಥದ್ದಿದೆ. ಅಂದರೆ ಈ ಥರದ ಒಂದು ಸಪೋರ್ಟ್ ಅವಧಿಗೆ ಸಿಕ್ಕಿದೆ ಯಕ್ಷಗಾನಕ್ಕೆ. ಆದರೆ ನನಗೆ ಅನಿಸ್ತಾ ಇದೆ, ಈ ಬಯಲುಸೀಮೆಯ ಈ ಬಯಲಾಟದ ಮೇಳಗಳಿಗೆ ಅಥವಾ ಬಯಲಾಟದ ಗುಂಪುಗಳಿಗೆ ಯಾವುದೇ ಒಂದು ಸಪೋರ್ಟ್ ಸಿಕ್ಕಿಲ್ಲ. ಅಂದರೆ ಅವರಿಗೆ ಹಿನ್ನೆಲೆಯಲ್ಲಿ ಒಂದು ಸಪೋರ್ಟ್ ಅನ್ನೋದು ಬೇಕು. ಅದನ್ನು ಉಳಿಸೋರು, ರಕ್ಷಣೆ ಮಾಡೋರು ಎಲ್ಲರೂ ಕಲಾವಿದರಾಗಲ್ಲ ಅಥವಾ ಎಲ್ಲದೂ ಮೇಳಗಳಾದರೆ ಆಗಲ್ಲ. ಅದಕ್ಕೊಬ್ಬರು ಪೋಷಕರು ಅಂತ ಬೇಕಾಗತ್ತೆ. ಆ ಪೋಷಕರ ಕೊರತೆ ಅಲ್ಲಿ ಆಗಿದೆ ಅಂತ ನನಗನ್ಸುತ್ತೆ. ಹೌದು. ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಸಿನಿಮಾ ಸೀರಿಯಲ್ ಆ್ಯಕ್ಟಿವಿಟೀಸ್ ಏನೇ ಇರ್ಬೋದು, ಅದು ಮೇಜರ್ ಆಗಿ ನಡೀತಾ ಇರುವಂಥದ್ದು ಬೆಂಗಳೂರು. ಸೊ ನಮ್ಮ ಪ್ರಧಾನವಾಗಿ ನಮ್ಮ ರಾಜಧಾನಿ ಆಗಿರುವಂಥ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದೇನಾಗ್ತಾ ಇದೆ, ಅಲ್ಲಿಯೂ ಈ ಥರದ ಒಂದು ಆ್ಯಕ್ಟಿವಿಟೀಸು, ಈ ಥರದ ಒಂದು ಗುಂಪು ಒಂದು ನಡೆದು ಅಲ್ಲೂ ಒಂದು ಫಿಲ್ಮ್ ಇಂಡಸ್ಟ್ರಿನೋ ಅಥವಾ ಅಲ್ಲಿಗೆ ಬೇಕಾಗಿರುವಂಥ ಈಗ ಫಿಲ್ಮ್, ಈಗ ನಮಗೆ ಫಿಲ್ಮ್ ಸಿಟಿ ಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನಡೆದಾಗ ಸಹಜವಾಗಿ ಅಲ್ಲಿಯ ಜನರು ಕೂಡ ಭಾಗಿಯಾಗ್ತಾರೆ, ಬರ್ತಾರೆ. ಆಮೇಲೆ ನಾನು ನೋಡಿದಾಗೆ ಗೊತ್ತಿಲ್ಲ, ನಾನು ಈಗ ಸೀರಿಯಲ್ಲು ಸಿನಿಮಾದಲ್ಲಿ ಕೆಲವು ಕಡೆ ಹೋಗ್ತಾ ಇಲ್ಲ, ತುಂಬ ಜನ ಆ ಕಡೆಯಿಂದ

0: ಬರ್ತಾರೆ ಕೆಲಸ ಮಾಡೋಕ್ಕೆ. ಈಗ ಅಸೋಸಿಯೇಟ್ ಡೈರೆಕ್ಷನ್ ಇರ್ಬೋದು ಈ ಥರ ಎಲ್ಲ ಬಂದು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಸಿನಿಮಾಗೆ ಬೇಕಾಗಿರುವಂಥ ಕಲಿಕೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಈಗ ಅವರೇ ಹೊಸದಾಗಿ ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಹೋಗೋರಿದ್ದಾರೆ. ಸೊ ಐ ಥಿಂಕ್ ಇನ್ ನೆಕ್ಸ್ಟ್ ಜನ್ರೇಷನ್ನು ಅದರ ಬಗ್ಗೆ ಗಮನ ಹರಿಸಿದರೆ ಖಂಡಿತ ಅಲ್ಲೂ ಕೂಡ ಎಲ್ಲ ಪ್ರತಿಭೆಗಳು ಅವಕಾಶ ಸಿಗುವಂತ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ.
1: ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡಿದಿರಾ, ಯಕ್ಷಗಾನ ಅನ್ನೋದು ಇವತ್ತು ಹೇಗಿದೆ ಅಂತ ಕೂಡ ಸಾಕಷ್ಟು ವಿಷಯಗಳನ್ನ ಹೇಳಿದಿರಾ. ಸೊ ಯಕ್ಷಗಾನದ ಒಂದು ಹಾಡು ಕೇಳ್ತಾ ಮತ್ತೆ ವಾಪಸ್ ಆಗೋಣ. ಹರೀಶ್ ಭಟ್ ನೀನಾಸಂ ಅವರ ಮಾತುಕತೆ ಮುಂದುವರಿತಾ ಇದೆ, ಒಂಥರ ಆ ಫ್ಲೋ ಕಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಡನ್ನ ಕೇಳ್ತಾ ಮತ್ತೆ ವಾಪಸ್ ಆಗೋಣ ಅವ್ರ ಜೊತೆಲಿನ ಮಾತುಕತೆಗೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಖಂಡಿತ ನೀವು ನಮಗೆ ಪ್ರಶ್ನೆಗಳನ್ನು ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 4:36. ಸೊ 4:36 ಆಗೋಗಿದೆ. ನೀನಾಸಂ ಇಂದ ಬಂದಿರುವಂತಹ ಹರೀಶ್ ಭಟ್ ಅವರ ಜೊತೆಯಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ, ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ರು.

ಸರವಾಗ್ಲಿಂದ ನೋ. ಸೊ ಮಾತಾಡ್ತಾ ಮಾತಾಡ್ತಾ ರಂಗಭೂಮಿ ಬಗ್ಗೆ ಮಾತಾಡಿದ್ರಿ, ಸೀರಿಯಲ್ ಬಗ್ಗೆ ಮಾತಾಡಿದ್ರಿ, ಸಿನಿಮಾ ಬಗ್ಗೆ ಮಾತಾಡಿದ್ರಿ, ಈ ಎಲ್ಲದನ್ನು ಓವರ್ಟೇಕ್ ತಗೊಂಡಂಗೆ ಇವತ್ತು ಯಾ ಯುಗ. ಇವತ್ತು ಬೆಂಗಳೂರು ಯೂತ್ ಅಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಯೂತ್ಗೆ ಎಐ ಅಂದ್ರೆ ಎಲ್ಲರೂ ಸಾಮಾನ್ಯ, ನೀವು ಅವಾಗ್ಲೇ ನಮ್ಮ ಆಫೀರ್ ಅಲ್ಲಿ ಮಾತಾಡ್ದಂಗೆ ಎಲ್ಲ ಎಐ ಮಾಡುತ್ತೆ, ನಾನು ಯಾಕೆ ಮಾಡ್ಬೇಕು? ಈ ನೀನಾಸಂ ಹರೀಶ್ ಭಟ್ ಅಂತ ನಾನು ಕೊಟ್ಟಿದ ತಕ್ಷಣ ಎಐ ಒಂದಷ್ಟು ಕ್ವೆಶ್ಚನ್ಸ್ ನ ತಯಾರು ಮಾಡಿ ಕೊಟ್ಬಿಡುತ್ತೆ, ನಾನು ಯಾಕೆ ಅವ್ರಿಗೆ ಪ್ರಶ್ನೆ ರೆಡಿ ಮಾಡ್ಕೊಳ್ಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಆ ಪ್ರಶ್ನೆಗಳು ಮೇ ಬಿ ನಾವು ಮಾತಾಡ್ದಷ್ಟು

0: ವಿಡಿಯೋಗಳನ್ನ, ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ನಾನು ನೋಡಿದ್ದೀನಿ, ಅವುಗಳ ಬಗ್ಗೆ ಮಾತಾಡಿ ಸರ್.
1: ಖಂಡಿತ. ಈಗ ನೋಡಿ, ಇರುವಂತ ದೊಡ್ಡ ಸವಾಲು ಅಂತಂದ್ರೆ AI ಯುಗದ ಇವತ್ತಿನ ದಿವಸದಲ್ಲಿ ನಾವು ಹೇಗೆ ತೊಡ್ಕೋಬೇಕು, ಅದ್ರ ಜೊತೆ ಒಗ್ಗಬೇಕು. ಈಗ ನಾವು ಬದಲಾವಣೆಗಳು ನಡೀತಾನೆ ಇರುತ್ತೆ, ಅದು ನಮ್ಮ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಡೋಕ್ಕಾಗಲ್ಲ. ನಾವು ಅದರಗಳ ಜೊತೆಯಲ್ಲಿ ಹೇಗೆ ಒಗ್ಗಿಕೊಂಡು ಬೆರೆತುಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗ AI ಯುಗದಲ್ಲಿ ಏನಾಗಿದೆ, ಎಲ್ಲವನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆಂಟು ನಾವು ಹೇಳಿದ್ದನ್ನೆಲ್ಲ ನಮ್ಮ ಕ್ವಶನಿಗೆ ಆನ್ಸರ್ ಕೊಡುತ್ತೆ, ವಿಷಯಗಳನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ತುಂಬ ಜನ ಏನು ಅನ್ಕೋತಾರೆ, ನೋಡಿ ನೀವೊಂದು ವಿಡಿಯೋ ಇಮಿಡಿಯೇಟಾಗಿ ಮಾಡಿಕೊಟ್ಬಿಡಿ, ಅಥವಾ ಇದೊಂದು ಇಮಿಡಿಯೇಟಾಗಿ ಒಂದು ಶಾರ್ಟ್ ಮೂವಿ ಮಾಡಿ, ಸಿನಿಮಾ ಮಾಡಿ, ಹೀಗೆಲ್ಲ ನಮ್ಗೆ ಐಡಿಯಾಸ್ ಕೊಡೋರು ಇದ್ದಾರೆ. ಆದರೆ ಈ AI ಯಾವುದೂ ಕೂಡ ಭಾವನೆಗಳನ್ನು ಕ್ಯಾಚ್ ಮಾಡಲ್ಲ. ನಾನು ಇದನ್ನೇ ಒಂದು ಸ್ಟೇಜಲ್ಲೂ ಮೊನ್ನೆ ಹೇಳಿದೆ, AI ಯುಗ ಬಂದಿರಬಹುದು, ಆದರೆ AI ಯುಗದಿಂದಾಗಿ ಏನೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಆದರೆ ನಮ್ಮ ಭಾವನೆ ಏನಿದೆ, ನಮ್ಮ ನವರಸಗಳನ್ನು ಏನಿದೆ, ಅದು ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಏನಂದರೆ ಪರ್ಮನೆಂಟ್. ಸೊ ಅದು ಮನುಷ್ಯನಲ್ಲಿ ಇರತಕ್ಕಂಥ, ಪ್ರಾಣಿಗಳಲ್ಲಿರ್ತಕ್ಕಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಮಾಧ್ಯಮ ಆಗಿದೆ. ಸೊ ಹಾಗಾಗಿ ಭಾವನೆಯನ್ನು, ಈ ಭಾವವನ್ನು ಅವರು ಎನ್ಕ್ಯಾಚ್ ಮಾಡಿ ಅದನ್ನು ಏನೋ ತೋರ್ಸೋಕ್ಕಾಗದೇ ಇಲ್ಲ. ಯಾವುದೇ AI ಬಂದರೂ ಕೂಡ, ಈಗ ಎಡಿಟಿಂಗಲ್ಲಿ ಮೊನ್ನೆ ಯಾರೋ ಒಬ್ಬರು ಎಡಿಟಿಂಗಲ್ಲಿ ಹಾಗೆ ಹೇಳಿದ್ರು, ಅಲ್ಲರಿ ಎಡಿಟಿಂಗಲ್ಲೇ ಈಗ ಸುಲಭ ಅಲ್ವಾ, AI ಬಂದಿದೆ ಇಮಿಡಿಯೇಟಾಗಿ ಮಾಡಿಬಿಡ್ಬೋದು. ಇಂಪಾಸಿಬಲ್. ಎಡಿಟಿಂಗಲ್ಲಿ ಏನಾಗುತ್ತೆ ಅಂದರೆ AI ನಮ್ಮ ಎಡಿಟಿಂಗಿಗೆ ಹೆಲ್ಪ್ ಮಾಡ್ಬೋದು, ಆದರೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹೇಗೆ ಬರಬೇಕು ಎಡಿಟಿಂಗ್ ಅನ್ನೋದು ಒಬ್ಬ ಎಡಿಟರ್ ಆ್ಯಂಡ್ ಡೈರೆಕ್ಟರ್ದ ವಿಜುವಲೈಸೇಷನ್ ಇರುತ್ತೆ. ನನ್ನ ಪಿಕ್ಚರ್ ಈ ಥರ ಬರಬೇಕು, ಶಾರ್ಟ್ ಮೂವಿ ಇರ್ಬೋದು, ಮೂವಿ ಇರ್ಬೋದು, ಯಾವುದೇ ಇರ್ಬೋದು, ಅದೊಂದು 5 minutes, 10 minutes ಆರ್ 1 hour, ಯಾವ ಮೂವಿ ಆದರೂ ಕೂಡ ಅದರಲ್ಲಿ ಒಂದು ವಿಜುವಲೈಸೇಷನ್ ಇರುತ್ತೆ ಅವನ ಹತ್ರ, ನನ್ನ ಸಿನಿಮಾದಲ್ಲಿ ಈ ಥರ ಈ ಥರ ಬರಬೇಕು, ಹಿಂಗೆ ಹಿಂಗೆ ಮೂಮೆಂಟ್ಸ್ ಇರಬೇಕು, ಈ ಥರ ಬರಬೇಕು ಅನ್ನೋದು. ಅವಾಗ ಏನು ಆಗಬೇಕು ಅಂದರೆ ಅವನು ಮ್ಯಾನ್ಯುವಲಾಗಿ ವರ್ಕ್ ಮಾಡಲೇಬೇಕಾಗತ್ತೆ. ಸೊ AIಯಿಂದ ಏನು ಹೆಲ್ಪ್ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್, ಅವನೇನೋ ಗ್ರಾಫಿಕ್ಸ್ ಮಾಡ್ತಾನೆ ಅಂದರೆ ಅವನಿಗೆ ಬೇಕಾಗಿರೋ ಗ್ರಾಫಿಕ್ಸಲ್ಲಿ ಒಂಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಥರದಲ್ಲಿ ಹೆಲ್ಪ್ ತೊಗೋಬೋದು, ಅಥವಾ ಇನ್ನೇನಾದರೂ ಮಾಡ್ಬೋದು ಅನ್ನೋದಕ್ಕೆ ಹೆಲ್ಪ್ ತೊಗೋಬೋದು. ಸೊ ಈ AI ಅನ್ನೋದು ನಮಗೊಂದಿಷ್ಟು ಟೂಲ್ಸನ್ನು ಕಡಿಮೆ ಮಾಡಿದೆ, ಸಪೋರ್ಟ್ ಮಾಡಿದೆ, ಬಿಟ್ಟರೆ ನಮ್ಮನ್ನು
0: ಎಲ್ಲನೂ ತಾನೇ ಮಾಡುತ್ತೆ ಅಂತಲ್ಲ,
1: ಇಂಪಾಸಿಬಲ್, ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಏನಾಗುತ್ತೆ, ಈ ವಿಜುವಲೈಸೇಷನ್ನು, ಈ ಭಾವನೆಗಳು ಎಲ್ಲವೂ ಕೂಡ ನಮ್ಮ ಮೈಂಡ್ ಅಂದರೆ ನಮ್ಮ ಮನುಷ್ಯನ ಹ್ಯೂಮನ್ ಬೀಯಿಂಗಲ್ಲಿ ಆಗುವಂಥ ಒಂದು ದೊಡ್ಡ ಒಂದು ಇದೊಂದು ಲೋಕ ಇದು. ಅದನ್ನು ಅದು ನಾವೇನು ಕೊಡ್ತೀವೋ ಅದಷ್ಟನ್ನೇ ಮಾಡುತ್ತೆ ಅದು. ಈಗ ನನಗೆ ಒಂದು ಯಾವುದೋ ಒಂದು ವಿಜುವಲ್ ಬೇಕು ಅಂದರೆ ಆ ವಿಜುವಲ್ ಕ್ರಿಯೇಟ್ ಮಾಡುತ್ತೆ, ಬಟ್ ಆ ವಿಜುವಲಲ್ಲಿ ಏನೇನು ಬರಬೇಕು, ಏನೇನು ಇರಬೇಕು ಅನ್ನೋದನ್ನು ನಾನು ಅದಕ್ಕೆ ಪುನಃ ಪ್ರಾಂಪ್ಟ್ ಕೊಡಬೇಕು. ಆಮೇಲೆ ಆ ವಿಜುವಲ್ ಬಂದಿರೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಏನೇನು ಇರಬೇಕು ಅನ್ನೋದನ್ನು ಯಾವ ಥರ ಬರಬೇಕು ಅನ್ನೋದಕ್ಕೂ ನಾನು ಪ್ರಾಂಪ್ಟ್ ಕೊಡಬೇಕು. ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಪ್ರಾಂಪ್ಟ್ ಕೊಡಲೇಬೇಕು. ಆಮೇಲೆ ಪ್ರಾಂಪ್ಟು ಕೂಡ ಹೇಗೆಗೋ ಕೊಡೋಕ್ಕಾಗಲ್ಲ, ಆ ಪ್ರಾಂಪ್ಟು ಒಂದ್ಸರಿ ಮಿಸ್ ಆಗ್ಬೋದು, ರಾಂಗ್ ಆಗ್ಬೋದು, ನಾನು ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಹಾಂ ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಥರ್ಡ್ ಅಟೆಂಪ್ಟ್ ಮಾಡಬೇಕು. ಈ ಥರ ಅಟೆಂಪ್ಟ್ಗಳು ಮಾಡಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ನಾನು ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು.
0: ಬೆಂಗಳೂರು ಯೂತಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತು, ನೀವು ಇಷ್ಟೆಲ್ಲ ಹೇಳುವಾಗ ನನಗೆ ಅನಿಸ್ತಾ ಇರೋದು, ಆ ತಕ್ಷಣಕ್ಕೆ ಅನಿಸ್ತಾ ಇರೋದೇನು ಅಂದರೆ, ಸಾಕಷ್ಟು ಜನ ಯೂತ್ಗಿರಬಹುದು ಅಥವಾ ಯಾರಿಗೇ ಇರಬಹುದು, ಇವತ್ತು AI ಬಂದ ತಕ್ಷಣ ನಾವು ಕೆಲಸ ಕಳ್ಕೊಳ್ತೀವಿ, ಕೆಲಸ ಇರಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ವಿಡಿಯೋಗಳು ಮಾಡೋದ್ರಲ್ಲೂ ಕೂಡ ಕೆಲಸ ಕಳ್ಕೊಳ್ಳಲ್ಲ, ಇಲ್ಲಿ ಮನುಷ್ಯ ಬೇಕು.
1: ಖಂಡಿತ
0: ಹೇಳಿ.
1: ಖಂಡಿತ ಖಂಡಿತ, ಯಾರು ಕೆಲಸ ಕಳ್ಕೊಳ್ಳಕ್ ಸಾಧ್ಯನೇ ಇಲ್ಲ, ಬಟ್ ಅದರದ ಹೆಲ್ಪ್ ಇಟ್ಕೊಂಡು ಅದರ ಸಹಾಯದಿಂದ ಈಗ ನಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು 100% ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ನಾನು ಒಂದು 80% ಅಥವಾ ಒಂದು 70% ಅಷ್ಟೇ ನನ್ನ ಎಫರ್ಟ್, 30% ಅದರ ಹೆಲ್ಪ್ ಇರುತ್ತೆ, AI ಮಾಡುತ್ತೆ, ಅದ್ರ ಹೆಲ್ಪ್ ಇರುತ್ತೆ, ಸಪೋರ್ಟ್ ಮಾಡುತ್ತೆ. ಆಮೇಲೆ ನಾನು 5 hours, 6 hours ಎಡಿಟ್ ಮಾಡ್ತೀನಿ, ಆ ಎಡಿಟಿಂಗ್ ಟೈಮನ್ನು ಕಡಿಮೆ ಮಾಡುತ್ತೆ ಅದು, 1 hour ಮಾಡ್ಬೋದು ಅಥವಾ 1/2 hour ಮಾಡಿಬಿಡ್ಬೋದು. ಬಟ್ ನಮ್ಮ ಐಡಿಯಾಸ್ ಬೇಕೇ ಬೇಕು, ನಮ್ಮ ಮ್ಯಾನ್ಯುವಲ್ ಆಗಿರುವಂಥ ಐಡಿಯಾಸನ್ನು ಕೊಡಲೇಬೇಕು, ಹೇಳಲೇಬೇಕು, ನಮ್ಮ ವಿಜುವಲೈಸೇಷನ್ನ ನಾವು ಬರ್ಕೊಳ್ಳೇಬೇಕು, ಅದನ್ನು ಅದರ ಪ್ರಕಾರವಾಗಿ ನಾವು ಅದ್ರ ಹತ್ರ ಕೆಲಸ ಮಾಡಿಸ್ಬೇಕು. ಸೊ ಹಾಗಾಗಿ ಏನಿದೆ, ಇದೊಂದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದಾಗಿ ನಾವು ಅದನ್ನು ಸ್ಟಡಿ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಅರೇಂಜ್ ಮಾಡಿಕೊಂಡು ನಮ್ಮ ಸಪೋರ್ಟಿವಾಗಿ ಇಟ್ಕೊಂಡು ಹೋಗ್ಬೋದು. ಹಾಗೆ ಇಟ್ಕೊಂಡು ಹೋಯಿತು ಅಂತಂದರೆ ಈಗ ಖಂಡಿತ, ಈಗ ನಾವು ವಿಲ್ ಕ್ರಿಯೇಷನ್ನಿಂದ ಕೆಲವು ಆ್ಯಡ್ ಶೂಟ್ಗಳನ್ನು ಮಾಡಿದ್ದೀವಿ, ಆ್ಯಡಿಗೆ ಬೇಕಾಗಿರುವಂಥ ಒಂದು ಚಿಕ್ಕ ಸ್ಟೋರಿ ರೆಡಿ ಮಾಡಿಬಿಟ್ಟು ಒಂದಿಷ್ಟು AI ವಿಡಿಯೋಗಳನ್ನೆಲ್ಲ ಮಾಡಿದ್ದೀವಿ.
0: ಈ ವಿಲ್ ಕ್ರಿಯೇಷನ್ ಅನ್ನೋದು ನಿಮ್ಮ ಸಂಸ್ಥೆನಾ?
1: ಎಸ್, ಈಗ ನಮ್ಮದೇ ಒಂದು ಸ್ವಂತ ಕಂಪ್ನಿ ಆಗಿದ್ದು. ಸೊ ನಾವು ಮೇಜರಾಗಿ ಇದು ಫೋಕಸ್ ಮಾಡ್ತಾ ಇರುವಂಥದ್ದೇ ಈ ಥರ

0: ಒಂದು ಆ್ಯಡ್ ಶೂಟ್ ಇರ್ಬೋದು, ಎ ಐ ಕ್ರಿಯೇಷನ್ ಇರ್ಬೋದು, ಮತ್ತು ಮೇಜರಾಗಿ ಟ್ರೈನಿಂಗ್ ಇರ್ಬೋದು, ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಕೂಡ ಪಾಡ್ಕ್ಯಾಸ್ಟ್ ಇದೆ, ನಮ್ಮದು ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಇದೆ. ಸೊ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಈವನ್ ನೀವು ವಿಲ್ ಕ್ರಿಯೇಷನ್ ಅಂತ ಹೊಡೆದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಕೂಡ ಈ ಎ ಐ ಮೇಲೆ ಇದ್ದು, ಇದು ಒಂದು ನಮಗೂ ಕೂಡ ಒಂದು ಸವಾಲಾಗಿದೆ. ಸೊ ಏನು ಅಂತಂದ್ರೆ, ನಾವು ನನ್ನ ಏನು ಫೀಲ್ಡ್ ಏನು ಅಂತ ಎಐ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಸುಮ್ಮನೆ ನಾನು ಎಐ ಇಟ್ಕೊಂಡು ಮಾಡೋಕ್ಕಾಗಲ್ಲ, ತುಂಬಾ ಜನ ಹೇಳ್ತಾರೆ ಅಲ್ಲ ನನಗೂ ಬರುತ್ತೆ, ಇಂಜಿನಿಯರ್ ಆದವನು ಹೇಳ್ತಾನೆ ನನಗೂ, ನಾನು ಪ್ರಾಂಪ್ಟ್ ಇಂಜಿನಿಯರ್ ಎಲ್ಲ ಕಲ್ತ್ಕೊಂಡಿದ್ದೀನಿ ಬಟ್ ನನಗೆ ಇದು ಈ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಹೌದು, ಆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀನು ಬೇಸಿಕ್ ಆಗಿರೋ ಹೇಗೆ ಒಂದು ಸೀನ್ ಬೈ ಸೀನ್ ಕಟ್ ಮಾಡಬೇಕು, ಆ ಸೀನ್ಗೆ ಸೀನ್ಗೆ ಹೇಗೆ ಜಾಯಿಂಟ್ ಕೊಡಬೇಕು, ಲಿಂಕ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಾಗ ಅದು ನನಗೆ ಈಸಿ ಆಗಿರುತ್ತೆ. ಸೊ ಇವ್ರು ಏನು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಿರಲ್ಲ, ಅದು ಗೊತ್ತಿರಲ್ಲ, ಹಾಗಾಗಿ ಅವನು ಪ್ರಾಂಪ್ಟ್ ಇಂಜಿನಿಯರ್ ಆಗಿದ್ದರೂ ಅವನಿಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ.
1: ಅಂದರೆ ನಿಮ್ಮ ಮಾತಿನ ಜಸ್ಟ್ ಏನು ಅಂದರೆ, ನಿಮ್ಮ ವಿಲ್ ಕ್ರಿಯೇಷನ್ಸ್ ಏನಿದೆ ಇದು ಬರೀ ಇವತ್ತಿಂದಲ್ಲ, ನಿಮ್ಮ ಇಷ್ಟೂ ವರ್ಷಗಳ ಪಯಣದ ಸ್ಕಿಲ್ಸ್ ಅನ್ನ ಇಲ್ಲಿ ಹಾಕಿ ಇದನ್ನ ಡೆವಲಪ್ ಮಾಡ್ತಿದ್ದೀರಾ, ಏನೇನೆಲ್ಲ ಹೇಳ್ಕೊಡ್ತೀರಾ ಸರ್?
0: ಖಂಡಿತ. ಈಗ ನಾವು ಮೇಜರ್ ಆಗಿ ಈಗ ಮಾಡ್ತಾ ಇರುವಂತದ್ದು, ನಾವು ವರ್ಡ್ ಅನಾಲಿಸಿಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಕ್ಲಾಸಸ್ ನಡೀತಾ ಇದೆ. ಆಮೇಲೆ ಆಕ್ಟಿಂಗ್ ಬೇಸ್ ಮೇಲೆ
1: ವರ್ಡ್ ಅನಾಲಿಸಿಸ್, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ
0: ವರ್ಡ್ ಅನಾಲಿಸಿಸ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾತಾಡುವಂತ ವರ್ಡ್ ಮೇಲೆ ಆ ವ್ಯಕ್ತಿಯ ಸೈಕಾಲಜಿಕಲ್ ಆಗಿ ಮತ್ತೆ ಅವನ ಪ್ರೆಸೆಂಟ್ ಸ್ಥಿತಿ ಬಗ್ಗೆ ಹೇಳುವಂತ ಅವನು ಅನಲೈಸ್ ಮಾಡ ಹೇಳುವಂತದ್ದು. ಇನ್ನೊಂದು ವರ್ಡ್ ಅನಲೈಸ್ ಅಂತ ಅವನು ರೈಟಿಂಗ್ ಇಟ್ಕೊಂಡು ಮಾಡುವಂತ ಅನಲೈಸ್ ಇರ್ಬೋದು.
1: ಬರೀ ಇದು ಅನಲೈಸ್ ಮಾತ್ರ ಮಾಡೋದ ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬದಲಾವಣೆ ತರುವಂತದ್ದು ಆಗುತ್ತಾ?
0: ಖಂಡಿತ, ಎರಡೂ ಕೂಡ ಇದೆ. ಒಂದು ಅವರ ಬದಲಾವಣೆಗಳಿಗೂ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಆ ವಿದ್ಯೆಯನ್ನು ಅವರು ಕಲ್ತ್ಕೊಂಡು ಬೇರೆಯವರಿಗೂ ಟ್ರೈನ್ ಮಾಡಬಹುದು, ಅವರು ಕೂಡ ಒಬ್ಬ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ ಆಗಿ ಅವನು ಕೆಲಸ ಮಾಡಬಹುದು. ಸೊ ಇದು ಟೂ ಇನ್ ಒನ್ ಇದೆ. ಅವನು ಕೂಡ ಅವನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ, ಅವನು ಬೇಕಾದಾಗೆ ಅವನನ್ನು ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಥರದ ಒಂದು ನಾವು ಟ್ರೈನಿಂಗ್ ಅನ್ನು ಮಾಡ್ತಾ ಇದೀವಿ. ಇನ್ನೊಂದು ಆಕ್ಟಿಂಗ್ ರಿಲೇಟೆಡ್ ಟ್ರೈನಿಂಗು, ಮತ್ತೆ ನಾವು ಎ ಐ ರಿಲೇಟೆಡ್ ಟ್ರೈನಿಂಗ್ ಅನ್ನು ಮಾಡ್ತಾ ಇದೀವಿ. ಅಂದ್ರೆ ಎ ಐ ಅನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ವಿಜುವಲ್ ಅನ್ನು ಕಟ್ಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ಸಿನಿಮಾ ಮಾಡೋದಿರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಅಥವಾ ಯಾವುದೋ ಒಂದು ಸಾಂಗ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಇವತ್ತಿನ ಮಕ್ಕಳಿಗೆ ಒಂದು ವಿಜುವಲೈಸೇಷನ್ ನಾವು ಯಾವುದೋ ಪಾಠ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತಂದ್ರೆ ತುಂಬಾ ಬೇಗ ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವು ಪಾಠದಲ್ಲಿ ಬಂದಿರೋ ಯಾವುದೋ ಸಿಲೆಬಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂತ ವಿಡಿಯೋ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರುವಂತ ಕಂಟೆಂಟಿಗೆ ಬೇಕಾಗಿರುವಂತಹ ಒಂದು ವಿಜುವಲ್ ಕ್ರಿಯೇಟ್ ಮಾಡೋದಿರ್ಬೋದು. ಇದನ್ನ ಹೇಗೆ ಕ್ರಿಯೇಟ್ ಮಾಡಿ ಇಂಪ್ಯಾಕ್ಟ್ ಮಾಡಬಹುದು ಒಬ್ಬ ಆಡಿಯನ್ಸಿಗೆ, ಅಥವಾ ನೋಡುಗರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡಿ ಆ ಸಬ್ಜೆಕ್ಟು ಅವನಿಗೆ ಬೇಗ ತಲುಪೋ ಥರ ಮಾಡ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮ್ಮ ಒಂದು ಪಾಡ್ಕ್ಯಾಸ್ಟಿಗೆ ಬೇಕಾಗಿರುವಂಥ ನಮ್ಮದು ಏನು ವಿಷಯಗಳಿದೆ ಅದನ್ನು ತಲುಪ್ಸಕ್ಕೆ ಬೇಕಾಗಿರುವಂಥದ್ದು ಆ ವಿಜುವಲೈಸೇಷನಿಗೆ ಹೆಲ್ಪ್ ಆಗುವಂಥ ಎ ಐಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ.
1: ಓಕೆ ಓಕೆ ಓಕೆ. ಸೊ ಇಲ್ಲಿ ಮತ್ತಷ್ಟು ಏನೇನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ, ಇಲ್ಲಿ ಯೂತ್ಗಿರುವಂಥ ಆಪರ್ಚುನಿಟೀಸ್ ಏನು, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ನಡೆಸೋಣ ಈ ಹಾಡಿನ ನಂತರ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲು, 101.3. ಸಮಯ ಹೇಗೋಗ್ತಾ ಇದೆ ಗೊತ್ತಿಲ್ಲ, ಹಾಗೆ ಮಾತುಕತೆ ಕೂಡ ಸಾಕಷ್ಟು ನಡೀತಾ ಇದೆ ಸರ್. ಅದು ನಾವು ಒಂದು ಬ್ರೇಕ್ ತಗೊಳಕ್ ಮುಂಚೆ ರಾಜು ರತ್ನ ಮತ್ತೆ ಪೂಜಾ ವರ್ಣಿಕಾ ಇವರು ರಾಜಾಜಿನಗರದಿಂದ ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ನಿಮ್ಮ ಮುಂದಿನ ದಾರಿಯಲ್ಲಿ ಚಿತ್ರ ನಿರ್ದೇಶನ ಮಾಡೋ ಅಂತ ಕನಸುಗಳೇನಾದ್ರೂ ಇದೆಯಾ ಅಥವಾ ಬರೀ ನಟನೆಯಲ್ಲೇ ಮುಂದುವರಿಯುವಂತ ಕನಸಿದ್ಯಾ ಅಂತ ಕೇಳ್ತಾ ಇದಾರೆ, ಏನ್ ಹೇಳ್ತೀರಾ?
0: ಖಂಡಿತ, ನನಗೂ ನಿರ್ದೇಶನದ್ದು ಇದು ಕನಸು ಇದ್ದೇ ಇದೆ. ಯಾಕೆಂತಂದ್ರೆ ನಾನು ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ, ಅಂದರೆ ಸಹ ನಿರ್ದೇಶಕನಾಗಿ, ಹಾಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಆಮೇಲೆ ಎಲ್ಲ ರೀತಿಯಲ್ಲಿ ಮೆಂಟರ್ ಆಗಿಯೂ ಕೂಡ ಇರ್ಬೋದು. ರಂಗಭೂಮಿಯಲ್ಲಿ ಸೀರಿಯಲ್ಲು ಸಿನಿಮಾದಲ್ಲಿ ಮಾಡಿರೋದ್ರಿಂದಾಗಿ ನನ್ನದೇ ಆದ ಒಂದಿಷ್ಟು ವಿಜುವಲೈಸೇಷನ್ ಇದೆ. ವಿಜುವಲೈಸೇಷನ್ ಮೀನ್ ಅದು ಇವತ್ತಿನ ಯೂತ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ವರ್ಲ್ಡ್ ಇರ್ಬೋದು, ಆಮೇಲೆ ನಮ್ಮ ಜರ್ನಿ ಇರ್ಬೋದು, ಅದನ್ನೆಲ್ಲ ಕಟ್ಕೊಡುವಂಥ ಒಂದಿಷ್ಟು ಕಥೆಗಳ ಒಂದಿಷ್ಟು ಸರಮಾಲೆಗಳಿದೆ, ಅದನ್ನೆಲ್ಲ ಜೋಡಿಸಿ ಒಂದು ಡಿಫ್ರೆಂಟ್ ಆಗಿರುವಂಥ ವರ್ಲ್ಡ್ ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಆಸೆಗಳಿದೆ. ಸೊ ಅದ್ರ ಜೊತೆಗೆ ಈಗ ನನಗೆ ಹೆಲ್ಪ್ ಆಗಿ ಬರ್ತಾ ಇರುವಂಥ ಎ ಐ ಒಂದು ಹೆಲ್ಪ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಎ ಐ ಮೂಲಕನೂ ಕೆಲವು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿ. ಖಂಡಿತ.
1: ಸೊ ಇನ್ನು ಈ ಸೆಗ್ಮೆಂಟ್ಗೆ ಬ್ರೇಕ್ ತಗೊಳಕ್ ಮುಂಚೆ ನಿಮ್ಗೊಂದು ಕಾಂಪ್ಲಿಮೆಂಟ್ಸ್ ಇದೆ. ಶಾಂತಾಚಾರ್ ಬಡಿಕೇರ್ ಕುಕ್ಕನೂರು ಹರಿಹರದಿಂದ ಸಂದೇಶನ ಕಳಿಸಿದ್ದಾರೆ. ಯುವ ಕಲಾವಿದ ಕಾರ್ಯಕ್ರಮದಲ್ಲಿ ಕನ್ನಡ ಖ್ಯಾತ ರಂಗಭೂಮಿ ಮತ್ತು ಕಿರುತೆರೆ ನಟ ಹರೀಶ್ ಭಟ್ ನೀನಾಸಮ್ ಅವರ ಪರಿಚಯ ಮತ್ತು ಸಾಧನೆಗಳ ಕುರಿತು ನೀಡ್ತಾ ಇರುವಂಥ ಮಾಹಿತಿ ತುಂಬ ಚೆನ್ನಾಗಿದೆ. ಅವರ ಕಲಾಪಯಣ, ಅಭಿನಯದ ವೈವಿಧ್ಯತೆ ಮತ್ತು ಸಾಧನೆಗಳ ಕುರಿತು ನೀಡಿದ

ಕಿರುಪರಿಚಯ ತುಂಬಾ ಅರ್ಥಪೂರ್ಣವಾಗಿತ್ತು. ಇಂತಹ ಪ್ರತಿಭಾವಂತ ಕಲಾವಿದರ ಪರಿಚಯವನ್ನ ಶ್ರೋತೃಗಳಿಗೆ ಮಾಡಿಕೊಟ್ಟಿರುವಂತಹ ಎಫ್ಎಂ ರೈನ್ಬೋಗೆ ಧನ್ಯವಾದ ಅಂತ ಹೇಳ್ತಾ ಇದಾರೆ. ಸೊ ಮತ್ತೆ ವಾಪಸ್ ಆಗೋಣ ನೀನಾ ಶಂಸಂ ಹರೀಶ್ ಭಟ್ ಅವರ ಜೊತೆಲಿ ಮಾತುಕತೆಗೆ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

0: ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ಬೆಂಗಳೂರು ಯೂತ್ನಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ. ಹರೀಶ್ ಭಟ್ ನೀನಾಸಂ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್, ನಿಮ್ಮ ಪಯಣ ಸಾಕಷ್ಟು ಸಾಗ್ತಾ ಇದೆ. ಈ ಪಯಣದಲ್ಲಿ ನೀವು ಮಾತಾಡ್ತಾ ಇದ್ರಿ ರಂಗಭೂಮಿ, AI, ಸೀರಿಯಲ್ಲು ಇವೆಲ್ಲವೂ ಆಗಿದೆ. ಇವತ್ತು ಏನೇನೆಲ್ಲ ಮಕ್ಕಳು ಅಥವಾ ಇವತ್ತಿನ ಮಕ್ಕಳೇ ನಾಳಿನ ಯೂತ್ ಆಗ್ತಾರೆ, ಇವತ್ತಿನ ಯೂತ್ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ಆಗ್ತಾರೆ, ಏನೇನೆಲ್ಲ ಪಡ್ಕೊಳ್ಬಹುದು ಆಕ್ಚುಲಿ ಅವರು?
1: ಖಂಡಿತ, ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಷಯ. ಏನು ಅಂತಂದರೆ, ಇವತ್ತಿನ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ನಾನು ನೋಡಿದಾಗ, ಈಗ ನಾನು ಕೂಡ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ, ಸೊ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ತುಂಬಾ ಈ ಮೊಬೈಲ್ ಇರ್ಬೋದು, ಯಾವುದೇ ಒಂದು ಹೊಸ ಇದು ಬಂದರೂ ಕೂಡ ಟೆಕ್ನಾಲಜಿ, ಅದನ್ನು ಬೇಗ ಆಕರ್ಷಣೆಯಿಂದ ತಿಳ್ಕೊಳ್ಳೋಕ್ಕೆ ಉತ್ಸಾಹ ಇರೋವಂತಹ ಮೆಂಟಾಲಿಟಿ ಇವತ್ತಿನ ಯೂತ್ಸಿಗಿದೆ, ಆದರೆ ಮಕ್ಕಳಿಗಿದೆ. ಸೊ ಮೇಜರಾಗಿ ಏನಂತ ತಿಳ್ಕೊಬೇಕು ಅಂತಂದರೆ, ನಾವು ಅದರ ಮೂಲ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ ನಾವು ಅದರ ಮೂಲ ಬಿಟ್ಬಿಟ್ಟು ನಾವು ಅದನ್ನು ಬರೇ ಅದರದ್ದು ಟೆಕ್ನಾಲಜಿಯಷ್ಟೇ ತಿಳ್ಕೊಳಕ್ಕೆ ಹೋಯಿತು ಅಂದರೆ, ನಾವು ಅದರಲ್ಲಿ ಬ್ರಾಡಾಗಿ ವರ್ಕ್ ಮಾಡೋಕ್ಕಾಗ.

ಫಾರ್ ಎಕ್ಸಾಂಪಲ್, ಈಗ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗ, ಈಗ ನಾನು ಯಾವುದೋ ಎಡಿಟಿಂಗ್ ಬಗ್ಗೆನೋ ಅಥವಾ ಒಂದು ಎ ಐಗೆ ಪ್ರಾಂಪ್ಟ್ ಕೊಡೋ ಬಗ್ಗೆನೋ ನಾನೇನೋ ಸ್ಟಡಿ ಮಾಡಿದೆ ಅಂತಂದರೆ, ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಬೇಸಿಕ್ ಆಗಿರುತ್ತೆ. ಅಂದರೆ ಅದನ್ನು ಈಗ ಒಂದು ನಾನು ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತಂದರೆ ಅದರ ಮಾಡೋ ಒಂದು ಪ್ರೊಸೆಸ್ಸನ್ನು ನಾವು ತಿಳ್ಕೋಬೇಕಾಗತ್ತೆ. ಅದಾದ ಮೇಲೆ ಅದರ ಪ್ರಕಾರವಾಗಿ ನಾನು ಆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಇದು ಎರಡೂ ಕೂಡ ಮನದಟ್ಟಾಗಬೇಕು. ಈಗ ಫಾರ್ ಎಕ್ಸಾಂಪಲ್, ಅವ್ರದ್ದು ನೆಕ್ಸ್ಟ್ ಅವರು ಮುಂದಿನ ಒಂದು ಕರಿಯರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅವರು ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ತುಂಬ ಜನ ಯೂತ್ಸು ಕೂಡ ಇವತ್ತಿನ ದಿವಸದಲ್ಲಿ ಡಿಜಿಟಲ್ ಕಂಟೆಂಟರ್ ಆಗಿದ್ದಾರೆ. ಡಿಜಿಟಲ್ ಕಂಟೆಂಟ್ ಮಾಡಿ ತುಂಬ ಯೂತ್ಸು ಆ ಥರ ಮುಂದೆ ಬರ್ತಾ ಇದ್ದಾರೆ. ಸೊ ಅವ್ರಿಗೇನಾಗುತ್ತೆ, ಅವ್ರು ಹೇಳುವಂಥ ವಿಷಯಗಳು ಸ್ಟಫ್ ಅಂತ ಹೇಳ್ತೀವಲ್ಲ, ಆ ಸ್ಟಫ್ ಜೊತೆಗೆ ವಿಜುವಲನ್ನು ವಿಜುವಲೈಸೇಷನ್ ಕೊಡೋಕ್ಕೂ ಬರಬೇಕು, ಆ ಸ್ಟಫ್ ಇರಬೇಕು. ಬರೇ ನಾನು ವಿಜುವಲೈಸೇಷನ್ ಅಷ್ಟೇ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂತಂದರೆ ಒಳಗಡೆ ಏನು ಸ್ಟಫೇ ಇರಲ್ಲ. ಆ ಒಳಗಡೆ ಸ್ಟಫ್ ಇರಬೇಕು ಅಂತಂದರೆ ಅದ್ರ ಸ್ಟಡಿ ಬೇಕು. ಫಾರ್ ಎಕ್ಸಾಂಪಲ್, ಆ ಸಬ್ಜೆಕ್ಟ್ ಮೇಲೆ ತುಂಬ ಆಳವಾಗಿ ಅವನು ಅದನ್ನು ತಿಳ್ಕೊಂಡು ಸ್ಟಡಿ ಮಾಡಿಕೊಂಡು ಅದರ ಜೊತೆಗೆ ವಿಜುವಲೈಸೇಷನ್ ಕೊಟ್ಟಾಗ ಜನರು ನೋಡೇ ನೋಡ್ತಾರೆ. ಈಗ ನಮ್ಮ ಜನಗಳಿಗೆ ನಾವು ಅಂದ್ಕೊಂಡು ಬಿಡ್ತೀವಿ, ನಾವು ಯಾವುದೋ ಒಂದರಲ್ಲಿ ಕಟ್ಟಾಕ್ಬಿಡ್ತೀನಿ ಅಥವಾ ಅದರಲ್ಲೇ ಅವ್ರು ನೋಡ್ತಾರೆ ಅಂತ. ಇಂಪಾಸಿಬಲ್. ಅವರಿಗೆ ಶಿಕ್ಷಣ ಇರಬೇಕು ಅಥವಾ ಅದಿರಬೇಕು ಇದಿರಬೇಕು ಅಂತಲ್ಲ. ಆಡಿಯನ್ಸ್ ಯಾವತ್ತೂ ಕೂಡ ಅವನು ಒಂದು ಇವತ್ತು ಹೇಗೆ ಇದೆ ಅಂತಂದರೆ ಒಂದು ಸೆಕೆಂಡ್, ಒಂದು ಮಿನಿಟ್ ಆದರೆ ಸಾಕು ಅವನು ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಡ್ದು ಅಷ್ಟು ರೀಲ್ಸನ್ನು ಅವ್ನು ನೋಡ್ತಾ ಇರ್ತಾನೆ. ಆ ಒಂದು ಮಿನಿಟಲ್ಲಿ ಅವನು ಹಿಡ್ಕೋಬೇಕು ಅಂತಂದರೆ ಅವನ ಸ್ಟಫ್ ಅಷ್ಟು ಇರಬೇಕಾಗಿರುತ್ತೆ ಸಬ್ಜೆಕ್ಟಲ್ಲಿ. ಆಗ ಅವನು ಸ್ಟಡಿ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಒಬ್ಬ ಆಡಿಯನ್ಸನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾನು ಆವಾಗ ಹೇಳಕ್ಕೆ ಹೋಗಿದ್ದು ನಮ್ಮ ಟ್ರೈನಿಂಗಲ್ಲಿ, ಹ್ಯಾಂಡ್ ರೈಟಿಂಗ್ ಅನಲೈಸಲ್ಲಿ ಬರವಣಿಗೆ ಇವತ್ತಿನ ಏನು, ಅದಕ್ಕೆ ನಾವು ಇವತ್ತಿನ ಯುತ್ಸಿಗೆ ಬೇಕಾಗಿರುವಂಥದ್ದೇ ಅದು. ಬರವಣಿಗೆಯಿಂದಾಗಿ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ, ಆಮೇಲೆ ಅವನು ಪ್ರೆಸೆಂಟ್ ಆಗಿ ಯಾವ ಥರ ಥಿಂಕಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾನೆ, ಅವನ ಪ್ಯಾಟರ್ನ್ ಹೇಗಿದೆ, ಥಿಂಕಿಂಗ್ ಪ್ಯಾಟರ್ನು, ಇದು ಎಲ್ಲವನ್ನು ತಿಳ್ಕೊಳ್ಳುವಂತಹ ಅವನ ಬರವಣಿಗೆ ಅವನಿಗೆ ಹೇಳ್ತಾ ಇರುತ್ತೆ. ಮುಖವೇ ಮನಸ್ಸಿನ ಕನ್ನಡಿ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಅವನ ಬರವಣಿಗೆಯೇ ಅವನ ಒಂದು ಮೆಂಟಲಿ ಪ್ರೆಸೆಂಟ್ ಸಿಚುವೇಷನ್ ಹೇಗಿದೆ ಅನ್ನೋದು ಹೇಳ್ತಾ ಇರುತ್ತೆ. ಸೊ ಅದು ಸ್ಟಡಿ ಮಾಡ್ತು ಅಂತಂದರೆ ಒಬ್ಬ ಬರವಣಿಗೆ ಹೇಗಿರಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ಹೇಗೆ ಬರವಣಿಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ. ಇವತ್ತು ಬರವಣಿಗೆ ಬಿಟ್ಟೋಗಿದೆ ತುಂಬ ಮಕ್ಕಳಿಗೆ. ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡಿಸೋದೇ ಇಲ್ಲ, ಬರವಣಿಗೆ ಮಾಡಿಸೋದೇ ಇಲ್ಲ. ಅವಾಗ ಏನಾಗುತ್ತೆ, ಬರವಣಿಗೆಯನ್ನು ಅವನು ತಿಳ್ಕೊಂಡು ನಾನು ಹೇಗಿರಬೇಕು ಹೇಗೆ ಏನು ಅಂತ ತಿಳ್ಕೊಂಡಾಗ ಒಂದು ಅವನ ಕರಿಯರ್ ತುಂಬ ಚೆನ್ನಾಗಿರುತ್ತೆ, ಅವನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅವನನ್ನು ಅವನು. ಇದೆಲ್ಲವೂ ಕೂಡ ಅದರಿಂದ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾವು ಈ ಯುತ್ಸಿಗೆ ಹೆಲ್ಪ್ ಆಗೋ ಥರದಲ್ಲಿ ನಾವು ಮೇಜರಾಗಿ ಹ್ಯಾಂಡ್ ರೈಟಿಂಗ್ ಅನಲಿಸನ್ನ ಅವ್ರಿಗೆ ಕಲಿಸ್ಕೊಡ್ತಾ ಇರುವಂಥದ್ದು, ಅದರ ಜೊತೆಗೆ ಎ ಐ ಇದು ಮಾಡ್ತಾ ಇರುವಂಥದ್ದು, ಅದರ ಜೊತೆಗೆ ಟ್ರೈನಿಂಗು, ನಮಗೆ ಏನು ಸಬ್ಜೆಕ್ಟ್ಗಳಿರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಪಾಶ್ ಬಗ್ಗೆ ನನ್ನ ಮಿಸ್ಸಸ್ಸು ಅವ್ರು ಟ್ರೈನಿಂಗ್ ಮಾಡ್ತಾರೆ. ಈಗ ನಾವು ಮಾಡಿರುವಂಥ ಎ ಐ ಪಾಶ್ ಅಂತಂದರೆ ಈಗ ಅದು ಟ್ರೈ ಜೆಂಡರ್ ಅಂದರೆ ಈಗ ನಾವೇನು ಅಂದ್ಕೊಂಡು ಬಿಡ್ತೀವಿ, ಒಂದು ಹುಡುಗಿಯರಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ, ಹುಡುಗಿಯರಿಗೆ ಆಮೇಲೆ ಹುಡುಗರಿಗೆ ಆಮೇಲೆ ಈ ಹುಡುಗ ಮತ್ತು ಹುಡುಗಿ ಟ್ರಾನ್ಸ್ ಜೆಂಡರ್ ಇರ್ಬೋದು. ಸೊ ಆ ಥರ ಮೂರು ಲಿಂಗದವರಿಗೂ ಇರುವಂತಹ ಒಂದು ಪಾಶ್ ಇದು ಅದು ಅಂದರೆ ಗೌರ್ಮೆಂಟಿಂದ ಇರುವಂತಹ ಒಂದು ಕಾನೂನಾತ್ಮಕವಾದಂಥ ಇದು, ಅದರ ರಿಲೇಟೆಡ್ ಆದ ಟ್ರೈನಿಂಗ್ ಇರ್ಬೋದು. ಸೊ ಈಗ ನಾವು ಏನು ಅಂದ್ಕೊಂಡಿರ್ತೀವಿ, ಟ್ರೈನಿಂಗ್ ಅಂದ ತಕ್ಷಣ ಒಂದು ಅಥವಾ ಎರಡು ಒಂದು ಮೆನ್ಷನ್ ಮಾಡಿರ್ತೀವಿ ಅಂತ, ಅದ್ರ ಜೊತೆಗೆ ನಾವೇನು ಅಂತಂದರೆ ಒಂದು ವೈಡ್ ಆಗಿರುವಂಥ ಬೇರೆ ಬೇರೆ ಸಬ್ಜೆಕ್ಟನ್ನು ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಅದರಿಂದ ಪಟ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೋತಾ ಇದ್ದೀವಿ. ಹಾಗೆ ನಾವು ಈಗ ಮೇಜರಾಗಿ ಎ ಐ ವರ್ಕ್ ಮಾಡಿದ್ದೀವಿ. ನಮ್ಮ ಇನ್ಫೋ ಮಿತ್ರ ಅನ್ನೋ ಚಾನಲಲ್ಲಿ ನಾವು ತುಂಬ ಎ ಐ ಕಂಟೆಂಟನ್ನು ಹಾಕಿದ್ದೀವಿ. ಫಾರ್ ಎಕ್ಸಾಂಪಲು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟಿಗೆ ಬೇಕಾಗಿರುವಂಥ ಚಿಕ್ಕ ಒಂದು ಸ್ಟೋರಿ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ ಎ ಐ ಸ್ಟೋರಿ ಯೂಟ್ಯೂಬಲ್ಲಿ ಸಿಗುತ್ತೆ. ಹೌದು, ಇನ್ಫೋ ಮಿತ್ರ ಅಂತ. ಸೊ ಎ ಐ ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲೇ ಹಾಕಿದ್ದೀವಿ. ಕೆಲವೊಂದಿಷ್ಟು ನಮ್ಮ ಒಂದಿಷ್ಟು ನಾವು ಏನೇನು ಪ್ರಯೋಗ ಮಾಡಬೇಕು ಅದನ್ನು ಮಾಡಿ ಹಾಕಿರುವಂಥದ್ದು. ಇದ್ರ ಮೇಲೂ ನಮ್ಮ ಯುತ್ಸಿಗೆ ಮತ್ತು ಹೊಸ ವರ್ಕರಿಗೆ ನಾವು ಹೇಳ್ಕೊಡುವಂಥದ್ದು ಏನು ಅಂತಂದರೆ, ಎ ಐ ಇಟ್ಕೊಂಡು ಅವನು ಕ್ರಿಯೇಟಿವ್ ವರ್ಕನ್ನು ಹೇಗೆ ಮಾಡ್ಬೋದು ಅಂತ. ಜೊತೆಗೆ ಈಗ ಅವನ ಸ್ಟಡಿನೂ ಇರಬೇಕು, ಈ ಕ್ರಿಯೇಟಿವ್ ವರ್ಕು ಇರಬೇಕು, ಎರಡು ಇದ್ದಾಗ ಜನರಿಗೆ ಬೇಗ ಅರ್ಥ ಆಗತ್ತೆ ಅನ್ನೋದೇ ನಮ್ಮ ಉದ್ದೇಶ. ಇದನ್ನೇ ನಾನು ಆವಾಗ ಹೇಳಕ್ಕೆ ಬಂದಿದ್ದು. ಅಂದರೆ ಬರೇ ನಾವು ಏನಾಗುತ್ತೆ, ಎ ಐ ಇಟ್ಕೊಂಡು ನಾನೆಲ್ಲ ಮಾಡಿಬಿಡ್ತೀನಿ ಅಂದರೆ ಆಗೋದೇ ಇಲ್ಲ. ಈಗ ನನ್ನ ಹತ್ರ ಒಂದು ಎಜುಕೇಷನ್ನು

0: ಅಥವಾ ಒಂದು ಸ್ಟಡಿ ಮಾಡಿರೋ ಸಬ್ಜೆಕ್ಟ್ ಇದ್ದಾಗ ಆ ಸ್ಟಫನ್ನು ಇಟ್ಕೊಂಡು ನಾನು ತುಂಬ ವೆರೈಟೀಸ್ ಆಫ್ ಪ್ರೋಗ್ರಾಮ್ ಮಾಡ್ಬೋದು. ಅದೇ ಇಲ್ಲ ಅಂತಂದ್ರೆ ನಾನು ಏನು ಬರೇ ಎ ಇಟ್ಕೊಂಡು ಅದು ಕೊಟ್ಟಿರೋದು ಮಾಹಿತಿನೇ ಅಷ್ಟೇ ಆಗ್ಬಿಡುತ್ತೆ. ಈಗ ಒಂದು ರೀತಿಯ ಸಂಶೋಧನೆ ಪ್ರಕಾರ ಎಐಯಲ್ಲಿ ಸಿಗುವಂಥ ಎಲ್ಲ ಮಾಹಿತಿಯೂ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಇದೇ ಥರ ಆಗೋಯ್ತು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಕೆಲವು ಕಡೆಗೆಲ್ಲ ಎಲ್ಲ ವರ್ಕರನ್ನ ಇದು ಮಾಡಿದ್ರು, ಆದರೆ ಎಐ ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಿದೆ. ಹಾಗಾಗಿ ನಮ್ಮ ಸ್ಟಡಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಎಐ ಜೊತೆಯಲ್ಲಿ ನಮ್ಮ ಸ್ಟಡಿನೂ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ನಾನು ಹೇಳಿದ ಏನು ಅಂದರೆ ಯುತ್ಸಿಗಿರ್ಬೋದು, ಇವತ್ತಿನ ಮಕ್ಕಳಿಗಿರ್ಬೋದು, ನಮ್ಮ ಯಾವುದೇ ರೀತಿಯಾದಂಥ ಟೆಕ್ನಾಲಜಿ ಡೆವಲಪ್ ಆಗಿದ್ದರೂ ಕೂಡ ಟೆಕ್ನಾಲಜಿ ಜೊತೆಯಲ್ಲಿ ನಮಗೆ ಎಜುಕೇಷನ್ ಬೇಕು. ಎಜುಕೇಷನನ್ನು ನಾವು ಟೆಕ್ನಾಲಜಿಯನ್ನು ಎರಡು ಮರ್ಜ್ ಮಾಡಿ ಹೇಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗೆ ನಮ್ಮ ಎಜುಕೇಷನ್ ಆದಮೇಲೆ ನೆಕ್ಸ್ಟ್ ನಮ್ಮ ಉದ್ಯೋಗದಲ್ಲಿ, ಹಾಗೆ ನಮ್ಮ ಏನು ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ದೊಡ್ಡ ಒಂದು ಟಾರ್ಗೆಟ್ ನಮ್ಮ ಗೋಲ್ ಇರ್ಬೋದು, ಅದನ್ನು ಅದಕ್ಕೆ ನಾವು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನಾವು ಒಂದು ಜೊತೆ ಜೊತೆಗೆ ಮರ್ಜ್ ಮಾಡ್ಕೊಂಡು ತೊಗೊಂಡು ಹೋದಾಗ ಮಾತ್ರ ದೊಡ್ಡ ಒಂದು ಕ್ಯಾನ್ವಾಸಲ್ಲಿ ನಾವು ದೊಡ್ಡ ಕ್ಯಾನ್ವಾಸ್ ಇದ್ದಾಗೆ ದೊಡ್ಡ ಚಿತ್ರ ಬಿಡಿಸ್ತಾ ಹೋದಾಗೆ ನಮ್ಮ ವಿಷುವಲ್ಲಿಗೆ ದೊಡ್ಡ ವಿಷುವಲ್ ಮಾಡಿಕೊಂಡು ಅದನ್ನು ದೊಡ್ಡದಾಗಿ ಕಟ್ತಾ ಹೋಗ್ಬೋದು, ದೊಡ್ಡದಾಗಿ ನಾವು ಸಮಾಜಕ್ಕೆ ಕೊಡ್ಬೋದು. ಇದು ನನ್ನ ಒಂದು ಇದು.
1: ಒಂದು ನಿಮಿಷ ಮಾತ್ರ ಬಾಕಿ ಇದೆ, ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ ಮತ್ತೆ ನಿಮ್ಮ ಮುಂದೆ ಯಾವ ತರ ಪಾತ್ರಗಳು, ಅವ್ರು ಅವಾಗಲೇ ಕೇಳ್ದಂಗೆ ನಿರ್ದೇಶನ ಇರಬಹುದು, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ, ಏನೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ?
0: ಖಂಡಿತ, ಅದೇ ನನ್ನ ನಿರೀಕ್ಷೆ ಅಂತಂದ್ರೆ ನನಗೆ ಒಳ್ಳೆ ಪಾತ್ರಗಳ ಜೊತೆಗೆ ಒಂದು ಒಳ್ಳೆ ವಿಷಯಗಳನ್ನು ಸಮಾಜಕ್ಕೆ ಕೊಡಬೇಕು. ಆಮೇಲೆ ನಾವು ಡೈರೆಕ್ಷನ್ ಮಾಡೋದಿರ್ಬೋದು, ಅಂದರೆ ಶಾರ್ಟ್ ಮೂವೀಸ್ ಇರ್ಬೋದು, ಮೂವೀಸ್ ಇರ್ಬೋದು, ಅದೊಂದು ಯೋಜನೆ ಇದೆ. ಅದರ ಜೊತೆಗೆ ಈ ಎಐ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಇಟ್ಕೊಂಡು ಹೇಗೆ ಜನರಿಗೆ ವಿಷಯಗಳನ್ನು ತಲುಪಿಸ ಎರಡು ಚಾನೆಲ್ಲಿಂದಾಗಿ ನಾವು ಮೇಜರಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂಥದ್ದೇ ಒಳ್ಳೊಳ್ಳೆ ಸಬ್ಜೆಕ್ಟನ್ನು, ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನನ್ನದೇ ಆದ ಒಂದಿಷ್ಟು ಎಲ್ಲ ಕೆಲವು ವಿಷಯಗಳನ್ನು ಇಟ್ಟುಕೊಂಡು ನಾನು ಮಾಡುವಂತಹ ಒಂದು ಎಕ್ಸ್ಪೆರಿಮೆಂಟ್ ಇರ್ಬೋದು. ಸೊ ಇದೆಲ್ಲ ನನ್ನ ದೊಡ್ಡದಾದಂತಹ ಒಂದು ಕ್ಯಾನ್ವಾಸ್ ಇದೆ, ದೊಡ್ಡ ಒಂದು ಯೋಜನೆಗಳಿದೆ. ಹೌದು ಹೌದು, ಡ್ರೀಮ್ ಒಂದು ದೊಡ್ಡದಾಗಿರೋದ್ರಿಂದಾಗಿ ತುಂಬ ಪಟ್ಟಿನೇ ಬೆಳೆಯುತ್ತೆ ಅದು. ಬಟ್ ನನಗೆ ಇಷ್ಟೊತ್ತಿನವರೆಗೆ

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:10. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ.

0: ಈ ವೇಳೆಯ ಕಾರ್ಯಕ್ರಮ ಸವಿಗಾನ ಮಧುರ ಗೀತೆಗಳ ಗಾಯನ. ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದಿಷ್ಟು ವಾಣಿಜ್ಯ ಪ್ರಕಟಣೆಗಳು ಮೂಡಿ ಬರ್ತವೆ, ಆನಂತರ ಚಿತ್ರಗೀತೆಗಳನ್ನು ಕೇಳುವಿರಿ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ AK-47 ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಹರಿಹರನ್ ಹಾಗೂ ಚಿತ್ರ ಅವರು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ.

0: Dale.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಆತ್ಮೀಯರೇ ಈಗ ಕೇಳೋಣ ಆಪ್ತ ಮಿತ್ರ ಚಿತ್ರದಿಂದ ಒಂದು ಗೀತೆಯನ್ನು

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka

ಕೇಳುವರೆ, ಈಗ ಕೇಳೋಣ ಅದ್ದೂರಿ ಚಿತ್ರದ ಒಂದು ಗೀತೆಯನ್ನು. ಮುಸ್ಸಂಜೆ ವೇಳೆಯಲ್ಲಿ ಈ ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ವಾಣಿ ಹರಿಕೃಷ್ಣ ಅವರು.

0: ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6 ಗಂಟೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:30 ಜಿಲ್ಲಾ ವಾರ್ತಾಪತ್ರ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಹಾಗೂ ಸುಗಂಧ ದ್ರವ್ಯ ಬೆಳೆಗಳ ಮತ್ತು ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ನಾರಾಯಣಪುರ ಅವರಿಂದ ತೆಂಗಿನ ಬೆಳೆಯ ಕುರಿತು ಮಾಹಿತಿ, ನಂತರ ಜನಪದ ಸಂಗೀತ.

ಸಂಜೆ 7:45 ಚಿತ್ರಗೀತೆಗಳು, 8:00 ಸವಿನೆನಪು, 8:15 ಪಾರ್ಲಿಮೆಂಟ್ರಿ ವ್ಯೂ, ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ರಾತ್ರಿ 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆ.

ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ.

ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಬೆಳಗ್ಗೆ 7:45, 8:30 ಹಾಗೂ 9:30 ಚಿತ್ರಗೀತೆಗಳು. 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. 10:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ನಿಲಯದಿಂದ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ರೂಪಕ ಜೆನ್ನೆಯರ ಚಿತ್ತ ಜಾನಪದದತ್ತ. ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜೆನ್ನೆಯರು ತಂಡದವರು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆ. IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆ

ಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ. ನಿಲಯದಿಂದ ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಮಹಿಳಾ ಕಾರ್ಯಕ್ರಮ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಎಚ್.ಎಂ ಅವರಿಂದ ಮಾಹಿತಿ. ನಂತರ ಜನಪದ ಸಂಗೀತ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: Uttar Pradesh government will apprise it about the SIT probe in matter. Union Minister Jagat Prakash Nadda today met the representatives of protesters in New Delhi. In a social media post, Mr. Nadda said a proposal came from the protesters to hold talks with the government and the discussions have been ongoing since 11:50 a.m. this morning. The minister said the meeting took place in a cordial atmosphere and initial verbal discussion was held in detail with their delegation and they submitted a written petition to the government around 4 p.m. Mr. Nadda urged all the protesters to end their sit-in and assist the administration in restoring normalcy. The Delhi police has appealed to all the protesters in New Delhi to maintain peace, exercise restraint and cooperate with the police in ensuring peace and public order. In a video message, Additional Commissioner and Public Relations Officer of Delhi Police, Rajiv Ranjan, urged the participants to conduct themselves peacefully, refrain from indulging in any unlawful or violent activities and comply with the lawful directions issued by the police officers or personnel deployed on duty. In the United Kingdom, Andy Burnham, the newly elected leader of the Labour Party, has took charge as country's new Prime Minister. King Charles III invited the 56-year-old former mayor of Greater Manchester to form a new government following the resignation of Keir Starmer. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6:10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಅಕ್ಕೋರ ಏನ್ ಮಾಡಕತ್ತೀರಿ? ಬಹಳ ದಿನ ಆಯ್ತು ಭೇಟಿನ ಆಗಿರ್ಲಿಲ್ಲ.
4: ಹೌದೌದೌದು, ಬರ್ರಿ ಬರ್ರಿ. ಏನಿಲ್ಲ ನೋಡ್ರಿ, ಊರಿಗೆ ಹೊಂಟಿನಿ, ಬೆಂಗ್ಳೂರ್ಗೆ ಹೊಂಟಿನಿ, ಒಂದ್ ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೋಕತ್ತಿದ್ದ. ಇಲ್ರಿ, ಮದ್ವಿ ಐತಿ ಅಲ್ಲಿ ನಮ್ ರಿಲೇಶನ್ ಸಂಬಂಧಿಕರು, ಹಂಗಾಗಿ ಬಿಡಕ್ಕೆ ಬರಂಗಿಲ್ರಿ, ಹೋಗ್ಲೇಬೇಕಾಗ್ತದ. ಇನ್ನು ಮುಂದಿನ ವಾರ ಅದ್ರಿ, ಒಂದ್ ಎರಡ್ ದಿವ್ಸ ಲಗ್ನ ಬಾ ಅಂತ ಕರ್ದಾರ್ರಿ.
3: ಅದಕ್ಕ ಮತ್ತ ಹುಡುಗರ್ನ ಯಾರ ಕರ್ಕೊಂಡ್ ಹೊಂಟಿರಿ?
4: ಹುಡುಗರ್ ಇಬ್ಬರನ್ನ ಕರ್ಕೊಂಡ್ ಹೋಗ್ತೀನ್ರಿ.
3: ಇಲ್ಲ, ಈಗ ದೊಡ್ಡವ್ ಸಾಲಿ ಹೊಂಟಾನಲ್ಲ,
4: ಅವನ
3: ಬಿಡ್ರಿ,
4: ಅವ್ರ ಅಜ್ಜಿ ಕಡೆ
3: ಅಲ್ಲಿ ಬಿಡ್ರಿ. ಈ ಸಣ್ಣಕಿನ ಕರ್ಕೊಂಡ್ ಹೋಗ್ರಿ, ಇನ್ನ ಸಣ್ಣಕ್ಕೆ ಒಂದ್ ಇನ್ನ ಎಷ್ಟ ಯು ಕೆ ಜಿ ಏನ್ ಎಲ್ ಕೆ ಜಿ ಅದ
4: ಅಷ್ಟೇ
3: ಕರ್ಕೊಂಡ್ ಹೋಗ್ರಿ. ಆದ್ರ ಹೋಗೋ ಹೊತ್ನಾಗ ನೀವೇನ್ ಮಾಡ್ರಿ, ಈ ಟ್ರೈನಿಗೆ ಹೊಂಟಿರಿ ನೀವು.
4: ಹೌದೌದು,
3: ಆದ್ರೆ ಒಂದ್ ಕೇರ್ಫುಲ್ ಆಗಿ ಹೋಗ್ಬೇಕು ನೀವು. ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ ಬೇರೆ ಬೇರೆ ಕಡೆ, ಈಗ ಒಂಟಿ ಮಹಿಳೆಯನ್ನ ಅಬ್ಸರ್ವ್ ಮಾಡ್ತಿರ್ತಾರ, ಕೆಲವೊಬ್ರು ಆಗುಂತಕ್ಕರು ಅಂತ ಇರ್ತಾರ, ಆಮೇಲೆ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಿರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವ್ರ ಹತ್ರ ಬಂದು ಅವ್ರನ್ನ ಮಾತಾಡಿಸ್ತಾರ. ಮಾತಾಡಿಸಿ ಏನೋ ಬಹಳಷ್ಟು ವರ್ಷಗಳ ಪರಿಚಯ ಅನ್ನೋ ಲೆಕ್ಕದಲ್ಲಿ ಮಾತಾಡಿಸ್ತಾರ. ಅವ್ರೇನೋ ಒಂದ್ ತಿನ್ನಕ್ ಕೊಡ್ತಿರ್ತಾರ, ಹಂಗ ತಿನ್ಬಾರ್ದ, ಹಂಗ ಸ್ಟ್ರೇಂಜರ್ಸ್ ಇರ್ತಾರಲ್ಲ, ಸ್ಟ್ರೇಂಜರ್ಸ್
4: ಗೊತ್ತೇ ಆಗಲ್ಲ ನೋಡಿ.
3: ಹಾ, ಅವ್ರ ಏನ್ ಮಾಡ್ತಾರ, ಮತ್ತು ಬರುವಂತದ್ ಏನೋ ಒಂದು ಔಷಧಿ ಅದೇನೋ ಸಿಂಪಡಿಸಿ ಏನೇನೋ ಅಂತ ಹೇಳ್ತಾರ. ಅದ್ರ ಸಂಬಂಧ ಅದು ಮೇಲಾಗಿ ನೀವು ಒಂದು ಕೆಲಸ ಮಾಡ್ಬೇಕು. ಈಗ ಜನರಲ್ ಬೋಗಿಯಲ್ಲೇ ಹೊಂಟ್ರಿ ನೀವು, ನೀವು ಯಾವುದೇ ಟ್ರೈನಿಗೆ ಕೊನೆಗೆ ಮತ್ತು ಮುಂದೆ ಹಿಂದ ಮುಂದ ಎರಡು ಡಬ್ ಇರ್ತಾವ್ರಿ, ಅದು ಮಹಿಳಾ ಬೋಗಿ ಅಂತ ಇರ್ತಾವ.
4: ಹೌದು,
3: ಅಲ್ಲಿ ಗಂಡಸರಿಗೆ ಪ್ರವೇಶನೇ ಇರುವುದಿಲ್ಲ. ಅದ್ರ ಸಂಬಂಧ ನೀವು ಅಲ್ಲೇ ಹೋಗ್ಬೋದು.
4: ಹೊಂಟಿನ ಬಿಡ್ರಿ ನಾ.
3: ಅದ್ರ ಜೊತೆಗೆ ಬತ್ತಿದು ಆ ಮಹಿಳೆಯರಲ್ಲೂ ಕೆಲವೊಬ್ರು ಚಾಲು ಇರ್ತಾರೆ,
4: ಬಹಳ ಇರ್ತಾರ್ರಿ ಮಹಿಳೆಯರು,
3: ಅವ್ರ ಬಗ್ಗೆನೂ ನೀವು ಇದು ಇರಬೇಕು. ಆಮೇಲೆ ನೈಟ್ ಜರ್ನಿ ಇರ್ತೈತಿ,
4: ಅದಕ್ಕೆ ಈ ಚಿಕ್ಕ ಮಗು ಒಯ್ ಬೇಡ ಅಂತ ಅನ್ಕತ್ತಾರ್ರಿ.
3: ಇಲ್ಲ, ಸನೇಕ ಕರ್ಕೊಂಡ್ ಹೋಗ್ರಿ, ನಡಿತೈತಿ. ಆದ್ರ ಈ ಗೋಲ್ಡ್ ಐತಲ್ಲ, ನೀವು ಮೊದಲ ಬಂಗಾರ ಅಂದ್ರ ಹೆಣ್ಮಕ್ಳಿಗೆ ಮೋಹ, ಅದೇನು ಗೊತ್ತಿಲ್ಲ ನಮಗ, ಮೈ ತುಂಬಾ ಹಾಕೊಂಡ್ ಹೋಗ್ಬಿಟ್ಟಿರ್ತೀರಿ
4: ಈಗ ಮದ್ವಿ ಅಂದ್ರೆ ಬೇಕೇ ಅಲ್ರಿ. ಮತ್ತ
3: ಅದೆಲ್ಲ ಸರಿನೇ, ಆದ್ರ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಅವನ ಮೈ ತುಂಬಾ ಹಾಕೊಂಡು ರಾತ್ರಿ ಜರ್ನಿ ಮಾಡ್ತಿರ್ತೀರಿ, ಆಮೇಲೆ ಪಕ್ಕದಲ್ಲಿ ಇದ್ದವ್ರ ಹೆಂಗೋ, ಎದುರುಗಡೆ ಇದ್ದವ್ರ ಹೆಂಗೋ, ಮ್ಯಾಲಿದ್ದವ್ರ ಹೆಂಗೋ, ತಳಗಿದ್ ಅವೆಲ್ಲ ಗೊತ್ತಾಗೋದಿಲ್ಲ. ಹಂಗ
4: ಅದೆಲ್ಲ ನಾವು ಸೇರಿಸಿರಿ, ಒಂದ್ ಪಾಕೆಟ್ ಮಾಡಿ ಇಟ್ಕೊಂಡ್ ಬಿಡ್ತೀವ್ರಿ. ಅದಕ್ಕೆ ಪಿನ್
3: ಅದನ್ನು ಬಹಳ ಕೇರ್ಫುಲ್ ಆಗಿ
4: ಹೌದು
3: ಇಟ್ಟಿರ್ಬೇಕು. ಮತ್ತ ಅದು ಮೇಲಾಗಿ ಅವ್ರು ಯಾರೋ ಏನೋ ಕೇಳಿದಾಗ ಏನೋ ಕರೆಕ್ಟ್ ಆಗಿ ಹೇಳ್ಬಾರ್ದು, ಯಾಕಂದ್ರೆ ಅದನ್ನು ಅವರು ಪ್ಲಾನ್ ಮಾಡ್ತಿರ್ತಾರ. ಅವೆಲ್ಲ ಯಾಕಂದ್ರೆ ಇವತ್ತು ಅಂತ ಫ್ರಾಡ್ಗಳು ಬಹಳ ಆಗ್ಯಾರ್ರಿ,
4: ಬಹಳ.
3: ಮತ್ತ ಅದ ಇದನ್ನ ಮನಗಂಡನೆ ಈಗ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಇರ್ತಾರಲ್ಲ, ಪೊಲೀಸರು ಇವರೆಲ್ಲ ಬಹಳಷ್ಟು ಅನೌನ್ಸ್ಮೆಂಟ್ ಕೊಡ್ತಿರ್ತಾರ ನೀವು ನೋಡ್ರಿ. ಅಪರಿಚಿತರ ಕಡೆಯಿಂದ

0: ನೀವೇನು ತಿನ್ನಬಾರ್ದು, ಅವ್ರು ಕೊಟ್ಟಂಥ ನೀರು ಕುಡಿಬಾರ್ದು, ಅವ್ರ ಜೊತೆ ಭಾಳ ಸಲಿಗೆಯಿಂದ ಇರಬಾರ್ದು. ಆಮೇಲೆ ಅಕ್ಕೋರ ಈಗ ನೀವು ನೈಟ್ ಜರ್ನಿ ಮಾಡುವ ಹೊತ್ತಿನಾಗ ಒಂದು ಮೊಬೈಲ್ ತೊಗೊಂಡು ಹೋಗಿರ್ತೀರಿ. ನಾನು ತಿಳುವಳಿಕೆ ಮಟ್ಟಕ್ಕೆ ನಿಮ್ಮ ಹತ್ರ ಕೀಪ್ಯಾಡ್ ಇರಬೇಕು, ಅದು ಆಂಡ್ರಾಯ್ಡ್ ಮೊಬೈಲ್ ಇಲ್ಲ. ಆದರೂ ಕೂಡ ನಿಮ್ಮ ನಂಬರ್ ಅದು ಓನ್ಲಿ ಕಮ್ಯುನಿಕೇಶನ್ ಸಲುವಾಗಿ ಅಷ್ಟೇ ಇರುವಂಥದ್ದು. ಯಾರ ಮಗ್ಳು ಕುಂತವ್ರು ಎದುರು ಕುಂತವ್ರು ನಂಬರ್ ಕೇಳ್ತಿರ್ತಾರ, ಆ ನಂಬರ್ ಎಲ್ಲ ಕೊಡಬಾರ್ದ್ರಿ. ಅವ್ರು ಏನ್ ಮಾಡ್ತಾರ, ಅವ್ರೊಂದು ಏನೋ ಪ್ಲಾನ್ ಮಾಡ್ತಾರೆ ಫ್ರಾಡ್ಸ್. ಹ್ಞೂ, ಅದಕ್ಕೆ ನೀವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಅದೇ ಥರ ಇನ್ನೊಬ್ರು ಯಾರೋ ಇರ್ತಾರೆ. ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಚೀಲ ಎಲ್ಲ ಎತ್ತಿ ಬಿಡ್ತಾರ ಅವ್ರು. ಹಾಂ, ಆಮೇಲೆ ಇಂಥವೆಲ್ಲ ಫ್ರಾಡ್ ನಡೀತಿರ್ತಾವ. ಅದ್ರ ಸಂಬಂಧ ಭಾಳ ಕೇರ್ಫುಲ್ ಆಗಿ ಹೋಗಿ ಬರ್ರಿ. ಮತ್ತು ಅಲ್ಲಿ ಲಗ್ನದಾಗ ಸಾವಿರ ಜನ ಸೇರಿರ್ತಾರ, ಮತ್ತು ಅಲ್ಲಿ ಸಿಕ್ಕಾಬಿಟ್ಟೆ ಅದು ಇನ್ನೂ ಭಯಂಕರ. ಅಲ್ಲ, ಪಾದರಕ್ಷೆಗಳನ್ನ ತುಡು ಮಾಡ್ತಾರಂತ ಇನ್ನ ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೊಂಡಿದ್ದು ಮೈ ಮರ್ತಾರೆ ಸುಮ್ಮನೆ ಬಿಡ್ತಾರ, ಅದು ಸಮಸ್ಯೆನೆ. ಅದ್ರ ಸಂಬಂಧ ಒಟ್ಟ ನಮ್ಮ ಇದ್ರಾಗ ನಾವ್ ಇರ್ಬೇಕ್ರಿ, ಏನು ನಮ್ಮ ಸೇಫ್ಟಿ ಒಳಗೆ ನಾವ್ ಇರ್ಬೇಕು. ಅದ್ರ ಸಂಬಂಧ ನೀವು ಹಂಗ ಹೋಗಿ ಬರ್ರಿ.
1: ಅದೇ ರೀ, ನೀವು ಹೇಳಿದ್ರಿ, ಚಲೋ ಮಾಡಿದ್ರಿ ನೋಡ್ರಿ. ನಮಗೆ ಇವೆಲ್ಲ ಗೊತ್ತೇ ಆಗಂಗಿಲ್ಲ, ಮನ್ ಹಿಂಗೆ ಮಾಡಿ ನಾನು ಇದು ಕಳ್ಕೊಂಡು ಕೂತಿದ್ದೆ, ಆದ್ರೂ ಇದು ಚಲೋ ಆಯ್ತು ನೋಡ್ರಿ. ಹೇಳಿರಿ, ಮತ್ತೆ ಮಗುಗ್ ಹೆಂಗ್ ಬಿಟ್ಟು ಹೋಗಂತೀರ, ಏನ್ ಕರ್ಕೊಂಡು
0: ಹೋಗ್ರಿ?
1: ಬಹಳ ತುಂಟದಾಡ್ರಿ, ಒಂದೇ ಕಡೆ ಕೂಡುದಿಲ್ಲ.
0: ಮತ್ ನೀವ್ ಅಲ್ಲೇ ಏನ್ ಮಾಡ್ಬೇಕು, ಅಲ್ಲೇ ಈ ಗಾಡಿಯಾಗ ಕುಂತಿರ್ತಿರ್ಲ ಡಬ್ಬಿ ಒಳಗ, ಕಿಟಕಿ ಕಡೆ ಯಾಕಿನ ಕುಂದರ್ಸಿ
1: ಅದೆಲ್ಲ ಕೈ ಹಾಕೋದು,
0: ಕೈ ಹಾಕೋದು ಹಂಗೆ ಮಾಡಬಾರ್ದು. ಆಮೇಲೆ ಹುಡುಗರು ಗೊತ್ತಿರಂಗಿಲ್ಲ, ಹಿಂಗ ಹೊರಗಡೆ ಕೈ ಚಾಸ್ತಾ ಇರ್ತಾವ ಹೊರಗಡೆ. ಮತ್ತು ಆಗಿನ ಕೈಯಾಗ ಎಷ್ಟೋ ಜನ ನಾವು ನೋಡ್ತೇವಲ್ಲ ಕಳತನ ಆಗಿದ್ದು, ಅದು ಈ ಕಿವಿ ಒಳಗೆ ಬಂಗಾರದ ಏನಿದ್ರ ಆ ಕಿವಿನ ಬಟ್ ಕತ್ತರಿಸಿದ್ದು ನಾವು ಬಹಳಷ್ಟು ನಾವು ಕ್ರೈಮ್ ಇದರಲ್ಲಿ ನೋಡ್ತಿರ್ತೀವಿ. ಹಿಂಗಾಗಿ ಬಹಳ ಕೇರ್ಫುಲ್ ಆಗಿ ಬಹಳ ನೀಟಾಗಿ ಇರೋದು ನಮ್ಮ ಸುರಕ್ಷತೆ, ನಾವು ಇರೋದು ಬೆಸ್ಟ್ ಕೆಲಸ ರೀ. ಅನಾಹುತ ಆಗೋದಕ್ಕಿಂತ ಮೊದಲ ಅನಾಹುತಕ್ಕೆ ನಾವು ಈಡ ಆಗಬಾರ್ದು ಅಷ್ಟೇ. ಆ ಒಂದು ಸುರಕ್ಷತೆಯಲ್ಲಿ ನಾವಿದ್ರ ನಾವು ಸೇಫ್ ಆಗಿ ಹೋಗಿ ಬರ್ಬೋದು. ನೋಡ್ರಿ, ಟೈಮ್ ಬಹಳ ಆತು ಮಾತಾಡ್ತಾನೆ.
1: ಸ್ವಲ್ಪ ಚಾ ಮಾಡ.

0: येन कापि जनधन हानि ही न जाता समाचार माध्यमानुसारम एतानि क्षेपणास्त्राणि जॉर्डन देशस्य दक्षिणतटीय नगरे अकाबा इत्यत्र स्थितान अमेरिकी विमानस्थानकान् लक्ष्यीकृत्य प्रक्षिप्तानि आसन् भारत ऋतु विज्ञान विभागेन अद्य हिमाचल प्रदेश जम्मू कश्मीर लद्दाख उत्तराखंड राज्येषु अतिवृष्टिपरा रक्तवर्णीया संचेतना उद्घोषिता इति वार्ताः
1: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ
2: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಮಳೆ ಕೊರತೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಕೆರೆಗಳಲ್ಲಿ ಲಭ್ಯ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದಲ್ಲಿ ಬರ ನಿರ್ವಹಣೆ ಹಾಗೂ ಪೂರ್ವಸಿದ್ಧತೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಕೊರತೆಯಾಗದಂತೆ ಸಾಂಪ್ರದಾಯಿಕ ಜಲಮೂಲಗಳನ್ನು ರಕ್ಷಿಸಬೇಕು, ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಸಂರಕ್ಷಣಾ ವಿಧಾನಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದ್ದು, ನಿಗದಿತ ಕಾಲಮಿತಿಯಲ್ಲಿ ಮತದಾರ ನಮೂನೆ ಭರ್ತಿ ಹಾಗೂ ಗಣಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಜಾಗೃತಿಗಾಗಿ ಸಮಗ್ರ ಪರಿಷ್ಕರಣೆ ಕಾರ್ಯ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಮತದಾರರ ನಮೂನೆಗಳನ್ನು ಶೇಕಡಾ 100% ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿ ನಮೂನೆಗಳ ಗಣಕೀಕರಣ ಪ್ರಕ್ರಿಯೆ ಶೇಕಡಾ 64% ಪೂರ್ಣಗೊಂಡಿದೆ ಎಂದರು. ಆಗಸ್ಟ್ 8ರವರೆಗೆ 10 ದಿನಗಳ ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಸೇವನೆ ವಿರುದ್ಧ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ನೋ ಬ್ರೋ ಆಂದೋಲನಗಳನ್ನು ಆರಂಭಿಸಿದೆ. ಶಾಸಕ ಸತೀಶ್ ಸೈಲ್ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾದಕ ವಸ್ತುಗಳ ಮೂಲೋತ್ಪಾಟನೆಗೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಯುವಜನರ ಭವಿಷ್ಯವನ್ನು ಸುದೃಢಗೊಳಿಸಬಹುದು ಎಂದರು. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ನಗರ ಹಾಗೂ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸೂಕ್ತ ಸಲಕರಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಆದ್ಯತೆ ಮೇಲೆ ಒದಗಿಸುವಂತೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಸಂಡೂರು ತಾಲೂಕು ಡಿ ಅಂತಾಪುರ ಗ್ರಾಮದ ಜ್ಞಾನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು, ಕುರುಗೋಡು ತಾಲೂಕು ಹೊಸ ಗೇಣಿಕೆ ಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು, 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ

0: 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:30. ಕೆಳಗುರಿ ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿಯಲ್ಲಿ ಲಭ್ಯವಿರುವ ವಿವಿಧ ಬೀಜಗಳ ವರ್ಗಗಳ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಲ್ಲವಿ ಹೆಚ್.ಎಂ. ಅವರಿಂದ ಮಾಹಿತಿ. ನಂತರ ಜನಪದ ಸಂಗೀತ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ.

ಶಕ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ, ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ

0: ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2,900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ

0: ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
2: ಅರೆ,
1: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್‌ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಇದೀಗ ಕೃಷಿ ರಂಗ.
8: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51.
9: ಆಕಾಶವಾಣಿ ವಿಜಯಪುರ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ

0: ನಿಮ್ಮ ಮನೆ ಬಳಿಗೆ ಬಂದರೆ, ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೋ ಬಿದ್ದು.
4: ವಾಟ್?
6: ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ತಜ್ಞ ವಾಣಿ.
8: ನಮಸ್ಕಾರ. ತೆಂಗು, ತಮಗೆಲ್ಲ ಗೊತ್ತಿರೋ ಹಾಗೆ ತೆಂಗನ್ನ ಕಲ್ಪವೃಕ್ಷ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಮನುಷ್ಯನ ಎಲ್ಲ ಬೇಡಿಕೆಗಳನ್ನು ಕೂಡ ತೆಂಗಿನ ಒಂದೇ ಗಿಡದಿಂದ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ಬೇಕಾಗ್ತಕ್ಕಂಥ ಬೇಸಿಕ್ ನೀಡ್ ಏನಿದೆ, ಆಹಾರ, ಉಡುಗೆ ಮತ್ತು ಇರಲಿಕ್ಕೆ ವಾಸ್ತವ್ಯ, ಈ ಮೂರನ್ನು ಕೂಡ ಈ ಒಂದೇ ಗಿಡದಿಂದ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ತೆಂಗಿನ ಪ್ರತಿಯೊಂದು ಭಾಗಗಳು, ತಮಗೆ ಗೊತ್ತಿರೋ ಹಾಗೆ ಈ ತೆಂಗಿನ ಎಲೆಯ ಒಂದು ಕಡ್ಡಿ ಹಿಡ್ಕೊಂಡು ಬೇರಿನವರೆಗೂ ಪ್ರತಿಯೊಂದು ಭಾಗನೂ ಉಪಯುಕ್ತ ಇದೆ. ಆ ಒಂದು ಕಾರಣಕ್ಕೆ ಇದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಮತ್ತು ಈ ತೆಂಗಿನ ಬೇಸಾಯವನ್ನು ಅವಲಂಬಿಸಿದ್ದ ರಾಜ್ಯಗಳಲ್ಲಿ ಪ್ರಮುಖವಾಗಿ ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು, ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳು ತುಂಬ ಅವಲಂಬನೆ ಇದೆ. ಅದು ಅಲ್ಲದೆ ಇದನ್ನು ಬಯಲು ಪ್ರದೇಶದಲ್ಲೂ ಕೂಡ, ಉದಾಹರಣೆಗೆ ಹಾಸನದ ಅರಸೀಕೆರೆ, ತಿಪ್ಟೂರು ಇವೆಲ್ಲ ಬಯಲು ಪ್ರದೇಶ, ಅಲ್ಲಿನೂ ಕೂಡ ತೆಂಗನ್ನ ಬೆಳೀತಾರೆ ಮತ್ತು ಲಾಭದಾಯಕವಾಗಿ ತೆಂಗನ್ನು ಬೆಳೆದು ಒಂದು ನಿರಂತರ ಆದಾಯವನ್ನು ಪಡೀತಾರೆ. ಕಲ್ಪವೃಕ್ಷ ಅಂತ ಕರೀಲಿಕ್ಕೆ ಇನ್ನೊಂದು ಕಾರಣ ಅಂತಂದರೆ ನೀವು ಒಂದು ಸಲ ನಾಟಿ ಮಾಡಿದ್ರೆ ಇದು ಸುಮಾರು 100 ವರ್ಷಗಳವರೆಗೂ ಉಳಿತದೆ. ಒಬ್ಬ ಮನುಷ್ಯನ ಜೀವಮಾನದವರೆಗೂ ಅದು ಇಳುವರಿ ಕೊಡ್ತದೆ. ಆ ಒಂದು ಕಾರಣಕ್ಕಾಗಿ ಕಲ್ಪವೃಕ್ಷ ಅಂಥೇಳಿ ಕರೀತಾರೆ. ಈಗ ನಾವು ಈ ತೆಂಗನ್ನು ಕೇವಲ ಕರಾವಳಿ ಮಲೆನಾಡಿನಲ್ಲಿ ಮಾತ್ರ ಬೇಸಾಯ ಮಾಡಬಹುದಾ, ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅಂದರೆ ಬಾಗಲಕೋಟೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ಇದರಲ್ಲಿ ಸಾಕಷ್ಟು ಸುಧಾರಿತ ತಳಿಗಳು ಲಭ್ಯ ಇದ್ದು ಇದನ್ನು ನಮ್ಮ ಬಾಗಲಕೋಟೆ, ವಿಜಯಪುರ, ಈ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಬೇಸಾಯವನ್ನು ಮಾಡಬಹುದು. ನಾವು ಪ್ರತಿ ಗಿಡದಿಂದ ಕನಿಷ್ಠ ಪಕ್ಷ ಒಂದು 80-100 ಕಾಯಿ ಬಂದರೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ 15 ರೂಪಾಯಿ ಹಿಡಿದ್ರೆ ಒಂದು ಉತ್ತಮ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ತೆಂಗನ್ನು ಬೆಳೆದು ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಇದು ಅಲ್ಲದೆ ನಮ್ಮ ಭಾಗದಲ್ಲಿ ಏನಾಗ್ತದೆ, ಸಾಕಷ್ಟು ಈ ಕಬ್ಬಿನ ತೋಟಗಳು ಇರೋದರಿಂದ ಅದರಲ್ಲೂ ಕೂಡ ನಾವು ತೆಂಗನ್ನು ಬದುಗಳಲ್ಲಿ ಬೆಳೆಯುವ ಒಂದು ಸಾಧ್ಯತೆ ಇದೆ. ಆಮೇಲೆ ಇದನ್ನು ನಾವು ರೈತರಲ್ಲಿ ಈಗಾಗಲೇ ಗಮನಿಸಿದಾಗೆ ಅತಿ ಹತ್ತಿರದಲ್ಲಿ ನಾಟಿ ಮಾಡಿರ್ತಾರೆ, ಅಥವಾ ಎಷ್ಟೋ ಗಿಡಗಳಿರ್ತವೆ, ಇಳುವರಿ ಇರುವುದಿಲ್ಲ, ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡು ನಮ್ಮಲ್ಲಿಗೆ ಬಂದಿರ್ತಾರೆ. ಪ್ರಮುಖವಾಗಿ ನಾವು ಈಗಾಗಲೇ ಹೇಳಿದಂಗೆ 15 ರೂಪಾಯಿಗೆ ಒಂದು ಕಾಯಿ ಮಾರಿದ್ರೆ ಒಂದು ಗಿಡಕ್ಕೆ 80 ಕಾಯಿ ಬಂದರೂ ಒಂದು ಗಿಡದಿಂದ ನಮಗೆ ಸುಮಾರು 1,200 ರೂಪಾಯಿ ಒಂದು ಗಿಡದಿಂದ ನಾವು ಪಡಿಬೇಕು. ಒಂದು ವೇಳೆ 100 ಕಾಯಿ ಬಂದರೆ 1,500, ಇನ್ನೂ ಜಾಸ್ತಿ ಬಂದರೆ ಇನ್ನೂ ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಸರಿಯಾದ ಕ್ರಮದಲ್ಲಿ ಬೇಸಾಯವನ್ನು ಮಾಡಬೇಕು. ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇದಕ್ಕೆ ಒಂದು ಥರ ನಾವು ಹೇಗೆ ನೆಂಟಸ್ಥನ ಮಾಡ್ತೀವೋ ಆ ಥರ ನಾವು ಒಂದು ಒಳ್ಳೆ ಹಿಸ್ಟ್ರಿ, ಅವರು ಗಿಡಗಳ ಒಂದು ತಳಿಗಳ ಆಯ್ಕೆ ಇರ್ಬೋದು, ಎಲ್ಲಿಂದ ತಗೊಳ್ತೇವೆ,

ಅದು ಹೇಗೆ, ಅದು ಇಳುವರಿ ಏನಿದೆ, ಅದರದ್ದು ಗುಣಮಟ್ಟ ಏನಿದೆ, ಅದನ್ನೆಲ್ಲ ಅರ್ಥಕೊಂಡು ನಾವು ತಗೊಂಡಾಗ ಸಸಿಗಳನ್ನು ನಾಟಿ ಮಾಡಿದಾಗ ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಸಂಶೋಧನಾ ಕೇಂದ್ರಗಳಲ್ಲಿ ಸರಾಸರಿ ಇಳುವರಿಯನ್ನು ನಾವು ತಗೊಂಡ್ರೆ 200 ಕಾಯಿಗಳು ಪ್ರತಿ ಗಿಡದಿಂದ ಪ್ರತಿ ವರ್ಷಕ್ಕೆ ಪಡಿತಾರೆ. ಆದರೆ ಪ್ರತಿ ತೆಂಗಿನ ಗಿಡದ ಇಳುವರಿ ಸಾಮರ್ಥ್ಯ ಸುಮಾರು 470 ಕಾಯಿಗಳು. ಎಲ್ಲ ತೆಂಗಿನ ಗಿಡಗಳ ಇಳುವರಿಯ ಸಾಮರ್ಥ್ಯ 470 ಕಾಯಿ ಇರುತ್ತದೆ. ಈಗ ಸರಾಸರಿ ಇಳುವರಿ ನಾವು ದೇಶದ್ದೇ ತಗೊಂಡ್ರೆ ಕೇವಲ 40 ಕಾಯಿ ಬರುತ್ತದೆ. ಆದರೆ ಕೆಲವೊಂದು ಗಿಡಗಳಲ್ಲಿ ಮ್ಯಾನೇಜ್ಮೆಂಟ್, ನಾವು ಹೇಗೆ ಕಾಳಜಿ ಮಾಡ್ತೇವೋ ಹಾಗೆ ಹೆಚ್ಚಿನ ಇಳುವರಿ ಇರ್ತದೆ. ಕೆಲವೊಬ್ಬರು ಗಿಡಗಳಲ್ಲಿ 80 ಕಾಯಿ ಪಡ್ಕೊಂಡ್ರೆ ಇನ್ನು 120 ಕಾಯಿ ಪಡ್ಕೊಳ್ತಾರೆ, 200 ಕಾಯಿ ಪಡ್ಕೊಳ್ತಾರೆ. ಈ ತರ ಇಳುವರಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಒಂದು ತಳಿಗಳ ಆಯ್ಕೆ, ಇನ್ನೊಂದು ನಾವು ಹೇಗೆ ಅವುಗಳಿಗೆ ಕಾಳಜಿ ವಹಿಸ್ತೇವೋ, ವ್ಯವಸ್ಥೆ ಮಾಡ್ತೇವೋ, ಮ್ಯಾನೇಜ್ಮೆಂಟ್ ಮಾಡ್ತೇವೋ, ಅದ್ರ ಮೇಲೆ ಅವಲಂಬಿತ ಇರುತ್ತದೆ. ಹೆಚ್ಚಿಗೆ ವ್ಯವಸ್ಥೆ ಮಾಡಿದಾಗ ಸುಮಾರು 470 ಕಾಯಿ ಪ್ರತಿ ಗಿಡದಿಂದ ಪಡೀಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೂ ಅದರದ ಒಂದು ಇಳುವರಿ ಸಾಮರ್ಥ್ಯ ಇದೆ. ಇದರಲ್ಲಿ ಸಾಕಷ್ಟು ತೆಂಗಿನಲ್ಲಿ ವ್ಯತ್ಯಾಸಗಳಿದ್ದು ನಾವು ಸರಿಯಾದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ತೆಂಗಿನ ಮರದ ಬಗ್ಗೆ ತಮಗೆ ಹೇಳಬೇಕಂದ್ರೆ ಸುಮಾರು ಒಂದು ಕನಿಷ್ಠ ಪಕ್ಷ ಇದು ಒಂದು 30 ಫೀಟ್ ವರೆಗೂ ಇರ್ತದೆ. ಅದಕ್ಕಾಗಿ ನಾವು ನಾಟಿ ಮಾಡುವ ಸಂದರ್ಭದಲ್ಲಿ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು. ಆಮೇಲೆ ಇನ್ನು ಈ ಮಣ್ಣನ್ನು ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಒಣ ಪ್ರದೇಶಕ್ಕೆ, ಉತ್ತರ ಕರ್ನಾಟಕದ ಒಣ ಪ್ರದೇಶಕ್ಕೆ ಎಲ್ಲಿ ನೀರಾವರಿ ಇದೆ ಅಲ್ಲಿನೂ ಕೂಡ ಇದನ್ನು ಬೆಳಿಬೋದು. ಅಂದರೆ ಬಾಗಲಕೋಟಲ್ಲಿ, ವಿಜಾಪುರದಲ್ಲಿ, ಈ ಜಿಲ್ಲೆಗಳಲ್ಲಿ ನೀರಿನ ವ್ಯವಸ್ಥೆ, ನಿರಂತರವಾದ ನೀರಿನ ವ್ಯವಸ್ಥೆ ಇರೋ ಕಡೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತು ಕಬ್ಬು, ಬೇರೆ ತೋಟಗಳಂತೆ ನಾವು ಮಾಡಿರ್ತೇವೋ ಅಲ್ಲಿ ಬದುಗಳಲ್ಲಿ ಕೂಡ ಇದನ್ನು ಬೆಳಿಬಹುದು. ಆಮೇಲೆ ಈ ಮಣ್ಣು ಹೇಗಿರಬೇಕು ಅಂತಂದರೆ, ಕಬ್ಬಿನ ತೋಟದಲ್ಲೆಲ್ಲ ನೀರು ಯಥೇಚ್ಛವಾಗಿ ಬಿಡ್ತಾ ಇರೋದ್ರಿಂದ ಆ ನೀರು ಬಂದು ಕೇವಲ ಈ ತೆಂಗಿನ ಬೇರುಗಳಿಗೆ ಅಥವಾ ಕಾಂಡದ ಹತ್ರ ನೀರು ನಿಲ್ಲಬಾರ್ದು. ನೀರು ಸರಿಯಾಗಿ ಬಸಿದು ಹೋಗುವಂತ ಇರಬೇಕು. ಒಂದು ಗಾದೆ ಮಾತಿದೆ, ತೆಂಗನ್ನು ತೇಲಿಸಿ ನಡಬೇಕು, ಬಾಳೆಯನ್ನು ಬಗೆದು ನಡಬೇಕು ಅಂಥೇಳಿ. ಬಾಳೆಗೆ ಎಷ್ಟು ನೀರು ಜಾಸ್ತಿ ಆಗ್ತದೋ ಅಷ್ಟು ಅನುಕೂಲ. ಅದೇ ಥರ ತೆಂಗಿಗೆ ನೀರು ಬಸಿದು ಹೋಗೋ ಥರ ನಾವು ತೇಲಿಸಿ ನಡಬೇಕು. ಯಾವುದೇ ಕಾರಣಕ್ಕೂ ತೆಂಗಿನ ಬೇರು ಮತ್ತು ಕಾಂಡದ ಹತ್ರ ನೀರು ನಿಲ್ಲಬಾರದು. ಆ ಒಂದು ಕಾಳಜಿಯನ್ನು ನಾವು ವಹಿಸಬೇಕು. ಆಮೇಲೆ ಇದಕ್ಕೆ ತೆಂಗಿಗೆ ನಾವು pH ಅಂತ ಹೇಳ್ತೇವೆ, ರಸಸಾರ, ಮಣ್ಣಿನ ರಸಸಾರ ಎಷ್ಟು ತಡ್ಕೊಳ್ಳುವಂಥ ಶಕ್ತಿ ಇದೆ ಅಂತಂದರೆ 5.2 ರಿಂದ 8 ವರೆಗೂ ರಸಸಾರವನ್ನು ತಡ್ಕೊಳ್ತದೆ. ಆ ಒಂದು ಕಾರಣಕ್ಕೆ ನಮ್ಮ ಭಾಗದಲ್ಲಿ ಕಪ್ಪು ಮಣ್ಣಾಗಿರ್ಬೋದು, ಅಂದರೆ ಗಾಢ ಕಪ್ಪು ಮಣ್ಣಲ್ಲಿ ಬರೋದಿಲ್ಲ, ಆದರೆ ತೀರಾ ಈ ಮಳೆಗಾಲದಲ್ಲಿ ರಾಡಿಯಾಗುವಂಥ ಮಣ್ಣು ಸೂಕ್ತ ಅಲ್ಲ. ಆದರೆ ನೀರು ಹಿಡಿದುಕೊಂಡು ಆಮೇಲೆ ಚೆನ್ನಾಗಿ ನೀರು ಬಸಿದು ಹೋಗ್ತಾ ಇದ್ರೆ ಅಂಥ ಮಣ್ಣು ಇದಕ್ಕೆ ಸೂಕ್ತ ಆಗ್ತದೆ. ಆಮೇಲೆ ಇದಕ್ಕೆ ಈಗಾಗಲೇ ಹೇಳಿದಾಗೆ ಇದು ಒಂದು ಗಡುಸಾದ ಮತ್ತು ಬರ ಸಹಿಷ್ಣು ಅಥವಾ ಧಾರಾಳವಾಗಿ ಸೂರ್ಯನ ಬೆಳಕನ್ನು ಬಯಸುವಂಥ ಬೆಳೆ. ಪ್ರತಿದಿನ ಸುಮಾರು 7 ರಿಂದ 10 ತಾಸು ಬಿಸಿಲು ಬೇಕು, ಅದು ಅಂತೂ ನಮಗೆ ಯಥೇಚ್ಛವಾಗಿ ಲಭ್ಯ ಇದೆ. ವಾತಾವರಣದಲ್ಲಿ ಉಷ್ಣಾಂಶ ಕನಿಷ್ಠ ಪಕ್ಷ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಅದು ನಮಗೆ ಸಿಗ್ತದೆ. ಆಮೇಲೆ ತೇವಾಂಶ, ವಾತಾವರಣದಲ್ಲಿಯೇ ತೇವಾಂಶ, ರಿಲೇಟಿವ್ ಹ್ಯುಮಿಡಿಟಿಯನ್ನು ಹೇಳ್ತೇವೋ ಅದು ಆರ್ದ್ರತೆ, ಕನ್ನಡದಲ್ಲಿ ಆರ್ದ್ರತೆ ಅಂತ ಹೇಳ್ತೇವೋ, ಆ ರಿಲೇಟಿವ್ ಹ್ಯುಮಿಡಿಟಿ 60%ಕ್ಕಿಂತಲೂ ಕಡಿಮೆ ಇರಬಾರದು. ಆದರೆ ನಮ್ಮ ಈ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಈ ರಿವರ್ ನದಿಗಳು ಏನಿದೆ ಇಲ್ಲಿ ಈ ತೇವಾಂಶ ಅಥವಾ ಆರ್ದ್ರತೆ ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಈ ಭಾಗದಲ್ಲಿ ಇದನ್ನ ನಾವು ಲಾಭದಾಯಕವಾಗಿ ಬೆಳಿಬಹುದು. ಆಮೇಲೆ ಈ ವಾತಾವರಣ ಸೂಕ್ತ ಇದೆ, ಮಣ್ಣು ಸೂಕ್ತ ಇದೆ ಅಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತಂದ್ರೆ, ಇದರಲ್ಲಿ ಸಾಕಷ್ಟು ಜನ ಬೇರೆ ಬೇರೆಯವರು ಬಂದು ಮಾರಾಟ ಮಾಡಿ ಹೋಗ್ತಾರೆ. ಈ ಬೇರೆ ಆಂಧ್ರದವರು ಬರ್ತಾರೆ, ಮತ್ತೊಂದು ಕಡೆ ಎಲ್ಲ ಬೇರೆ ಬೇರೆ ಜನಗಳು ಬಂದು ಏನೋ ಸುಳ್ಳು ಹೇಳಿ ಮಾರಿ ಹೋಗ್ತಾರೆ. ಆದರೆ ಯಾವಾಗಲೂ ತೆಂಗಿನ ಸಸಿಗಳನ್ನು ತಗೊಳ್ಬೇಕಾದ್ರೆ ಒಂದು ತಾವು ತೋಟಗಾರಿಕೆ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕೆ ಇಲಾಖೆ ಇವ್ರ ಕಡೆಯಿಂದ ಮಾತ್ರ ತಗೊಳ್ಬೇಕು, ಖರೀದಿಯನ್ನು ಮಾಡಬೇಕು. ಇಲ್ಲಿ ಸರಿಯಾದ ಕಾಯಿಗಳನ್ನು ಆಯ್ಕೆ ಮಾಡಿಕೊಳ್ಳಾರದೆ ಸಸಿಗಳನ್ನು ಮಾಡಿದರೆ ಇದು ಈಗಾಗಲೇ ಹೇಳಿದಾಗೆ ಬಹುವಾರ್ಷಿಕ ಬೆಳೆ. ನೀವು ಸಸಿಯನ್ನೇ ತಪ್ಪಾಗಿ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಹಲವಾರು ವರ್ಷಗಳವರೆಗೂ ತೊಂದರೆ ಅನುಭವಿಸಬೇಕಾಗ್ತದೆ, ಯಾವುದೇ ನಿರೀಕ್ಷಿತ ಇಳುವರಿ ಬರೋದಿಲ್ಲ. ಆ ಕಾರಣಕ್ಕಾಗಿ ನೀವು ಸಸಿಯನ್ನು ಖರೀದಿ ಮಾಡಿಕೊಳ್ಳೋದು ಮೊದಲನೇದಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಡಿಕೊಳ್ಬೇಕು. ಒಂದು ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ತೋಟಗಾರಿಕೆ ಇಲಾಖೆ, ಇಲಾಖೆಯವರು ಸಾಕಷ್ಟು

ಪ್ರಮಾಣದಲ್ಲಿ ಇದನ್ನ ಮಾಡುತ್ತಾರೆ. ಉದಾಹರಣೆಗೆ ನಮ್ಮ ಮುಚ್ಕಂಡಿ ಫಾರ್ಮ್ ಅಲ್ಲಿ ಏನಿದೆ, ಬಾಗಲಕೋಟೆಯಲ್ಲಿ ಸಸಿಗಳನ್ನು ಮಾಡ್ತಾರೆ, ಅಲ್ಲಿನೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ಸಸಿಗಳಿರ್ತದೆ. ಅಂದಾಜು ಈ ಎತ್ತರ ತಳಿಗಳು, ಗಿಡ ತಳಿಗಳು ಅಂತ ಹೇಳ್ತೀನಿ ನಾನು. ಈ ತಳಿಗಳಲ್ಲಿ ಮೂರು ತರ ಇರ್ತದೆ, ಒಂದು ಎತ್ತರ ತಳಿ, ಎರಡನೇದ್ದು ಗಿಡ್ಡ ತಳಿಗಳು, ಮತ್ತು ಮೂರನೇದ್ದು ಹೈಬ್ರಿಡ್ ತಳಿಗಳು. ಎತ್ತರ ತಳಿಗಳು ಸುಮಾರು ಒಂದು 100 ರೂಪಾಯಿಗೆ ಸಿಕ್ಕರೆ, ಗಿಡ್ಡ ತಳಿಗಳು 175 ರೂಪಾಯಿ, ಹೈಬ್ರಿಡ್ ತಳಿಗಳು ಕೂಡ 200 ರೂಪಾಯಿ ಧಾರಣೆ ಇರ್ತದೆ. ಈ ತಳಿಗಳಲ್ಲಿ ಏನು ವ್ಯತ್ಯಾಸ, ಕೇವಲ ಎತ್ತರ, ಗಿಡ್ಡ, ಹೈಬ್ರಿಡು ಇಷ್ಟೇನೋ ಅಥವಾ ಮತ್ತೇನಾದರೂ ವ್ಯತ್ಯಾಸ ಇದೆ ಅಂತ ನೋಡೋದಾದರೆ, ಹೇಗೆ ನಾವು ಹೆಸರಿನಲ್ಲೇ ಗೊತ್ತಾಗ್ತದೋ, ಎತ್ತರ ತಳಿಗಳ ಎತ್ತರ ಇರ್ತಾವ, ಗಿಡ್ಡ ತಳಿಗಳ ಗಿಡ್ಡ ಇರ್ತಾವ. ಆದರೆ ಪ್ರಮುಖ ವ್ಯತ್ಯಾಸ ಕೇವಲ ಎತ್ತರ ಅಥವಾ ಗಿಡ್ಡ ಅಲ್ಲ. ಇದರಲ್ಲಿ ಎತ್ತರ ತಳಿಗಳು ಏನಿದೆ, ಇವು ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಅರಸೀಕೆರೆ ಅಥವಾ ತಿಪ್ಟೂರು, ವೆಸ್ಟ್ ಕೋಸ್ಟಲ್ಲು, ಇದೆಲ್ಲ ಎತ್ತರ ತಳಿಗಳು. ಎತ್ತರ ತಳಿಗಳು ಅಂತಂದರೆ ಇವುಗಳ ಹೈಟು ಸುಮಾರು 15-18 ಮೀಟರ್ನಷ್ಟು ಹೈಟ್ ಇರ್ತದೆ. ಇದು ಎತ್ತರ ಅಷ್ಟು ಹೈಟ್ ಅಂದರೆ ಸುಮಾರು ನಮಗೆ 50 ಫೀಟ್ಗಿಂತಲೂ ಹೆಚ್ಚಿನ ಒಂದು ಎತ್ತರ ಇರ್ತದೆ. ಅದೇ ಗಿಡ್ಡ ತಳಿಗಳಂತಂದರೆ ನಮಗೆ 5 ಮೀಟರ್ ಇರ್ತದೆ. 5 ಅಂದರೆ 15-20 ಫೀಟ್ನವರೆಗೂ ಎತ್ತರ ಇರ್ತದೆ ಕೇವಲ. ಇಲ್ಲಿ ಇದು ಒಂದಾದರೆ ಇನ್ನು ಯಾವುಗಳ ಇಳುವರಿ ಪ್ರಾರಂಭ ಆಗೋದು, ಎತ್ತರ ತಳಿಗಳಲ್ಲಿ ಇವು ಸ್ವಲ್ಪ ಲೇಟಾಗಿ ಇಳುವರಿ ಪ್ರಾರಂಭ ಆಗ್ತದೆ. ಸುಮಾರು 7-10 ವರ್ಷದವರೆಗೂ ಈ ಇಳುವರಿ ಪ್ರಾರಂಭ ಆಗ್ತದೆ. 12 ವರ್ಷದ ನಂತರ ಅಥವಾ 10 ವರ್ಷದ ನಂತರ ಒಂದು ಸ್ಟೆಬಿಲೈಸ್ಡ್ ಈಲ್ಡ್ ಸ್ಟಾರ್ಟ್ ಆಗ್ತದೆ ಇದರಲ್ಲಿ. ಆದರೆ ಈ ಗಿಡ್ಡ ತಳಿಗಳೇನಿದೆ, 3ನೇ ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗ್ತದೆ. ಉದಾಹರಣೆಗೆ ನಮ್ಮ ವಿಶ್ವವಿದ್ಯಾಲಯದ ಧನ್ವಂತರಿ ಔಷಧಿ ಮತ್ತು ಸುಗಂಧಿ ದ್ರವ್ಯಗಳ ವನ 41ನೇ ಸೆಕ್ಟರ್ನಲ್ಲಿದೆ. ಅಲ್ಲಿ ನಾವು 5 ಗಿಡ್ಡ ತಳಿಗಳನ್ನು ಹಾಕಿದ್ದೇವೆ ಈಗ. ಅದು ಅಲ್ಲದೆ ನಮ್ಮ ಮುಖ್ಯ ಆವರಣದಲ್ಲೂ ಕೂಡ ಹಲವಾರು ತೆಂಗಿನ ತಳಿಗಳಿದೆ, ತಾವು ಬಂದು ನೋಡಬಹುದು. ಈಗ COD, CGD, MOD, MYD ಅಂತ ಹೇಳಿ ಈ ತರ ಅಂದ್ರೆ ಬೇರೆ ಬೇರೆ ತಳಿಗಳಿದೆ ಗಿಡ್ಡ ತಳಿಗಳು. ಆ ತಳಿಗಳು ಈಗ ನಾವು ಒಂದು CGD ಅಂತ ಹೇಳಿ ಒಂದು ತಳಿಯನ್ನ ನಾವು ಧನ್ವಂತರಿ ಔಷಧಿ ಮತ್ತು ಸುಗಂಧಿ ಬೆಳೆಗಳ ವನದಲ್ಲಿ ಹಾಕಿದ್ದೇವೆ. ಆ ತಳಿ 36ನೇ ತಿಂಗಳಿಗೆ ಇಳುವರಿ ಪ್ರಾರಂಭ ಆಗಿದೆ. ಆದರೆ ಇವು ಅರ್ಲಿ ಬೇರಿಂಗ್ ಅಂದರೆ ಬೇಗನೆ ಇಳುವರಿ ಅಥವಾ ಫಸಲು ಕೊಡೋದಕ್ಕೆ ಪ್ರಾರಂಭ ಆಗ್ತದೆ. ಇದು ಅಲ್ಲದೆ ಇವುಗಳಲ್ಲಿ ಪರಾಗಸ್ಪರ್ಶ ವ್ಯತ್ಯಾಸ ಇರುತ್ತದೆ. ಆಮೇಲೆ ಪ್ರಮುಖವಾಗಿ ಉದ್ದೇಶ, ಈಗ ಎತ್ತರ ತಳಿಗಳನ್ನು ನಾವು ಹಾಕಿದಾಗ ಏನಾಗ್ತದೆ, ಇದು ಕೊಬ್ಬರಿಗೂ ಬರ್ತದೆ, ಎಳ್ನೀರಿಗೂ ಬರ್ತದೆ, ಎಣ್ಣೆಗೆ ಆಗ್ತದೆ. ಆಮೇಲೆ ಇದರಲ್ಲಿ ಗುಣಮಟ್ಟ ಅತ್ಯುತ್ತಮವಾಗಿರ್ತದೆ. ಆಮೇಲೆ ಇವುಗಳಿಗೆ ಬರ ಸಹಿಷ್ಣುತೆ ಅಥವಾ ರೋಗ ಕೀಟಗಳ ಸಹಿಷ್ಣುತೆ ಎಲ್ಲವೂ ಈ ಎತ್ತರ ತಳಿಗಳಿಗೆ ಜಾಸ್ತಿ ಇರ್ತದೆ, ಉತ್ತಮವಾಗಿರ್ತದೆ. ಗುಣಮಟ್ಟನೂ ಜಾಸ್ತಿ ಇರ್ತದೆ, ಬಹುವಾರ್ಷಿಕವಾಗಿರ್ತದೆ ಮತ್ತು ಎಲ್ಲ ಸಹಿಷ್ಣುತೆ ಗುಣ ಎತ್ತರ ತಳಿಯಲ್ಲಿ ಇರ್ತದೆ. ಆದರೆ ಈ ಗಿಡ್ಡ ತಳಿದ ಏನಂತಂದರೆ ಬೇಗ ಫಸಲು ಪ್ರಾರಂಭ ಆಗ್ತದೆ, ಆದರೆ ಕಾಯಿ ಗಾತ್ರ ಸಣ್ಣದಿರುತ್ತದೆ. ಆಮೇಲೆ ಇದರಲ್ಲಿ ಕೊಬ್ಬರಿ ಕೆಲವು ಸಲ ಇರಬಹುದು, ಇರದೇ ಇರಬಹುದು. ಕೊಬ್ಬರಿ ಇರೋದೇ ಇಲ್ಲ ಅಂತಾನೆ ನಾವು ಇವುಗಳನ್ನು ಬೆಳಿಬೇಕು. ಆಮೇಲೆ ಇವು ಕೇವಲ ಎಳನೀರಿಗಾಗಿ ಉಪಯುಕ್ತ, ಕೊಬ್ಬರಿ ಇರದೇ ಇರೋದಕ್ಕೆ ನಾವು ಇವುಗಳನ್ನು ಕೇವಲ ಎಳನೀರಿನ ಕಾಯಿ ಗಿಡಗಳಂತ ಬೆಳಿಬೇಕು. ಆಮೇಲೆ ಇವುಗಳಿಗೆ ಬರ ಸಹಿಷ್ಣುತೆ ಅಥವಾ ರೋಗ ಕೀಟಗಳ ಸಹಿಷ್ಣುತೆ ಬಹಳ ಕಡಿಮೆ. ಈ ಎತ್ತರ ತಳಿಗಳಿಗೆ ಹೋಲಿಸಿದ್ರೆ ಗಿಡ್ಡ ತಳಿಗಳಿಗೆ ನೀವು ಹೆಚ್ಚು ಕಾಳಜಿ ಮಾಡಬೇಕಾಗ್ತದೆ. ಆಮೇಲೆ ಈ ಆಯುಸ್ಸು ಕೂಡ ಎತ್ತರ ತಳಿದು ಸುಮಾರು 80 ವರ್ಷ ಮೇಲ್ಪಟ್ಟಿರ್ತದೆ, ಆದರೆ ಅದರ ಅರ್ಧದಷ್ಟು ಆಯುಷ್ಯ ಈ ಗಿಡ್ಡ ತಳಿಗೆ ಇರ್ತದೆ. ಸುಮಾರು 40-45 ವರ್ಷ ಅಷ್ಟೇ ಇವುಗಳ ಆಯುಷ್ಯ. ಮತ್ತೆ ಇದು ಎತ್ತರ ತಳಿ ಏನಿದೆ ಸುಮಾರು 100 ವರ್ಷದವರೆಗೂ ಅಂದರೆ 80 ವರ್ಷ ಮೇಲ್ಪಟ್ಟವರೆಗೂ ಒಂದು ಆಯುಷ್ಯ ಇರ್ತದೆ. ಎತ್ತರ ತಳಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಅಥವಾ ವ್ಯವಸ್ಥೆ ಮಾಡೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಆದರೆ ಗಿಡ್ಡ ತಳಿಗಳಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ, ಆವಾಗ ಮಾತ್ರ ನೀವು ನಿರೀಕ್ಷಿತ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಎತ್ತರ ತಳಿಗಳಲ್ಲಿ ಉದಾಹರಣೆಗೆ ನಮ್ಮ ವೆಸ್ಟ್ ಕೋಸ್ಟಲ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಕರಾವಳಿಯಲ್ಲಿ ಬೆಳೀತಕ್ಕಂಥದ್ದು, ಆಮೇಲೆ ಪೂರ್ವ ಕರಾವಳಿಯಲ್ಲಿ ಬೆಳೀತಕ್ಕಂಥದ್ದು ಈ ಚಂದ್ರಕಲ್ಪ, ಅಂಡಮಾನ್ ಆರ್ಡಿನರಿ, ತಿಪ್ಟೂರು ಟಾಲು, ಬೆನ್ನುಲಿನ್ ಟಾಲು, ಆಮೇಲೆ ಈ ಥರ ಹಲವಾರು ಸುಧಾರಿತ ತಳಿಗಳು ಲಭ್ಯ ಇದೆ. ಅದರಲ್ಲಿ ನಮ್ಮ ಈ ತಿಪ್ಟೂರು ಟಾಲು ಮತ್ತು ಅರಸೀಕೆರೆ ಟಾಲ್ ತಳಿ ಏನಿದೆ, ಇಲ್ಲಿ ಸುಮಾರು ಒಂದು 7 ತಿಂಗಳವರೆಗೂ ಮಳೆ ಇರೋದಿಲ್ಲ. ಕೇವಲ ಮೇಯಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ವರೆಗೂ ಇದ್ದು ನಂತರ ಸೆಪ್ಟೆಂಬರಿಂದ ಏಪ್ರಿಲ್ವರೆಗೂ ಮಳೆ ಇರೋದಿಲ್ಲ. ಆದರೂ ಕೂಡ ಅಲ್ಲಿ ಉತ್ತಮ ಇಳುವರಿ ಬರ್ತದೆ. ಅಂದರೆ ಬರ ಸಹಿಷ್ಣು

ಶಕ್ತಿ ಆ ತಳಿಗಳಿಗೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಆ ತಳಿಗಳನ್ನ ಬೆಳಿಬಹುದು. ಮತ್ತೆ ಇನ್ನು ಗಿಡ್ಡ ತಳಿಗಳಲ್ಲಿ ಈ ಕೆಂದಾಳೆ ಅಂತ ಹೇಳ್ತೇವೆ, ಅಥವಾ ಆರೆಂಜ್ ಡಾರ್ಫ್ ಅಂತ ಹೇಳಿ ಕೆಲವೊಂದ್ಸಲ ಇಟ್ಟು ಬಂದಿರ್ತದೆ ಮಾರ್ಕೆಟಲ್ಲಿ. ವಿಶೇಷತೆ ಏನಂತಂದ್ರೆ COD ಅಂತ ಹೇಳ್ತೇವೆ, ಚೌಗಟ್ ಆರೆಂಜ್ ಡಾರ್ಫ್. ಚೌಗಟ್ ಆರೆಂಜ್ ಡಾರ್ಫ್ ಏನಿದೆ, ಈ ತಳಿ ಕೇವಲ ಎಳನೀರಿಗಾಗಿ, ಆಮೇಲೆ ಇದರಲ್ಲಿ ಸುಮಾರು 350 ಮಿಲಿಯಷ್ಟು ಎಳನೀರಿರ್ತದೆ. ಹೆಚ್ಚಿನ ಒಂದು ಪೊಟ್ಯಾಶ್ ಅಂಶ ಇರ್ತದೆ, ಹೆಚ್ಚಿನ ಒಂದು ರೆಡ್ಯೂಸಿಂಗ್ ಶುಗರ್ ಇರ್ತದೆ. ಆಮೇಲೆ ಇದು ಎಳನೀರಿಗಾಗೆ ರಿಲೀಸ್ ಮಾಡಿರ್ತಕ್ಕಂಥ ತಳಿ. ಉತ್ತಮ ಮ್ಯಾನೇಜ್ಮೆಂಟ್ ಮಾಡಿದಾಗ ನಾವು ಸರಾಸರಿ ಒಂದು 80ರಿಂದ 100 ಕಾಯಿಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಅಲ್ಲದೆ ಚೌಗಟ್ ಗ್ರೀನ್ ಡಾರ್ಫ್ ಅಂತ ಹೇಳಿ CGD, ಇದು ಕೂಡ ಉತ್ತಮ ತಳಿ. ಮತ್ತು ಇದರಲ್ಲೂ ನಾವು ಉತ್ತಮ ಎಳೆನೀರನ್ನು ನಿರೀಕ್ಷೆ ಮಾಡಬಹುದು. ಇದರಲ್ಲೂ ಇಳುವರಿ COD ಕಂಪೇರ್ ಮಾಡಿದ್ರೆ ಆರೆಂಜ್ಗಿಂತಲೂ ಗ್ರೀನ್ ಇದರಲ್ಲಿ ಹೆಚ್ಚಿನ ಇಳುವರಿ, ಸುಮಾರು ಒಂದು 80 ಕಾಯಿ ಪ್ರತಿ ಗಿಡದಿಂದ ನಾವು ನಿರೀಕ್ಷೆ ಮಾಡಬಹುದು. ಆಮೇಲೆ ಇದು ಅಲ್ಲದೆ ಮಲಯನ್ ಯೆಲ್ಲೋ ಡಾರ್ಫ್ ಅಂತ ಹೇಳ್ತೇವೆ, ಅದರಲ್ಲೂ ಕೂಡ ಉತ್ತಮ ಒಂದು ಇಳುವರಿ ಬರ್ತದೆ, ಸುಮಾರು ಒಂದು 70 ಕಾಯಿ ಪ್ರತಿ ಗಿಡದಿಂದ ಪ್ರತಿ ವರ್ಷಕ್ಕೆ. ಇದು ಅಲ್ಲದೆ ನಮ್ಮ MYD ಅಂತೇಳಿ, ಇದು ಹಳದಿ ಕಾಯಿ ಕೊಡ್ತದೆ. ಇದು ಅಲ್ಲದೆ ಬಂದಾಮ್ ಅಥವಾ ನಮ್ಮ ಗಂಗಾ ಬೋಂದಾಮ್ ಅಂತ ಹೇಳ್ತೇವೆ, ಇದು ಪಪ್ಪಾಯ ಆಕಾರದೊಳಗಿರ್ತಕ್ಕಂಥ ಕೆಲವೊಂದು ಸಲ ಕಾಯಿಗಳನ್ನು ನಾವು ಎಳನೀರ್ ಮಾರೋರ ಹತ್ರ ನೋಡ್ತೇವೆ. ಇದು ಗಂಗಾ ಬೋಂದಾಮ್ ತಳಿ, ಸೇಮ್ ಪಪ್ಪಾಯ ಇದ್ದಾಗೆ ಇರ್ತದೆ. ಇದು ಆಂಧ್ರ ಪ್ರದೇಶದ ತಳಿ. ಇದರಲ್ಲಿ ಏನಂತಂದರೆ ನೀರಿನ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ಕಾಯಿ ನೋಡಲಿಕ್ಕೆ ಭಾಳ ದೊಡ್ಡದು ಕಂಡರೂ ಕೂಡ ನೀರು ಭಾಳ ಕಡಿಮೆ ಇರ್ತದೆ. ಸುಮಾರು ಒಂದು 60ರಿಂದ 70 ಕಾಯಿ ಪ್ರತಿ ಗಿಡದಿಂದ ಪಡ್ಕೊಳ್ಬೋದು. ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಸ್ವಲ್ಪ ಕೊಬ್ಬರಿ ಪ್ರಮಾಣ ಇರ್ತದೆ, ಇದರಲ್ಲಿ ಸುಮಾರು ಒಂದು 150 ಗ್ರಾಮ್ ಪ್ರತಿ ಕಾಯಿಯಲ್ಲಿ ಸಿಗುವ ಸಾಧ್ಯತೆ ಇದೆ, ಆದರೆ ಎಳ್ನೀರು ಕಡಿಮೆ ಇರ್ತದೆ. ತೆಂಗನ್ನು ಸಸ್ಯಾಭಿವೃದ್ಧಿ ಅಥವಾ ನಮ್ಮ ತಳಿ ಅಭಿವೃದ್ಧಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ, ಆದರೆ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ಇದನ್ನು ಅಷ್ಟೊಂದು ಬೆಳೆಯೋದಿಲ್ಲ. ಇದು ಅಲ್ಲದೆ ಹಲವಾರು ಸಂಕರಣ ತಳಿಗಳಿದೆ. ನೀವು ಈಗ ಕೇಳಿದಾಗ ಈ ಬೇರೆ ಬೇರೆ ಮಾರಾಟಕ್ಕೆ ಬಂದವರು ಏನು ಹೇಳ್ತಾರೆ, ಇದು D into T ಅಂತ ಹೇಳ್ತಾರೆ. D into T ಅಂದರೆ ಡ್ವಾರ್ಫ್ ಇಂಟು ಟಾಲ್ ಅಂದಂಗೆ. ಡ್ವಾರ್ಫ್ ಅಂದರೆ ಗಿಡ್ಡ ತಳಿಯನ್ನು ತಾಯಿ ಗಿಡವಾಗಿ ಮತ್ತು ಎತ್ತರ ತಳಿಯನ್ನು ತಂದೆ ಗಿಡವಾಗಿ ಬೆಳೆಸಿರ್ತಾರೆ. ಇದರಲ್ಲೂ ಕೂಡ ಹಲವಾರು ಅಂದರೆ ಗಿಡ್ಡ ತಳಿಯ ಬೇಗ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಹೆಚ್ಚು ಗುಣಮಟ್ಟ ಹೊಂದಿರುವ ಎತ್ತರ ತಳಿಗಳ ಸಾಮರ್ಥ್ಯವನ್ನು ಬೆರೆಸಿ ಉತ್ತಮ ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿ ಮಾಡಿರ್ತಾರೆ. ಈ ಹೈಬ್ರಿಡನ್ನು ಕೇವಲ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಅಥವಾ CPCRI ಕಾಸರಗೋಡು ಮತ್ತು ನಮ್ಮ ಅರಸೀಕೆರೆ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ನು ಈ ಥರ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಈ ಹೈಬ್ರಿಡ್ಗಳನ್ನು ಉತ್ಪಾದನೆ ಆಗ್ತದೆ. ಇದರಲ್ಲಿ ಹಲವಾರು ಸುಧಾರಿತ ತಳಿಗಳಿದೆ, ಅಂದರೆ ಉದಾಹರಣೆಗೆ ಚಂದ್ರಶಂಕರ ಅಂಥೇಳಿ, ಚಂದ್ರಲಕ್ಷ ಇದೆ, ಲಕ್ಷಗಂಗಾ, ಆಮೇಲೆ VHC 1, VHC 2, ಕೆರಶಂಕರ, ಆನಂದಗಂಗಾ, ಕೆರಗಂಗಾ, ಕೆರಶ್ರೀ, ಗೋದಾವರಿ ಗಂಗಾ, ಕೆರ ಸೌಭಾಗ್ಯ, ಈ ಥರ ಹಲವಾರು ಸುಧಾರಿತ ತಳಿಗಳಿದೆ. ನಮ್ಮ ಪಶ್ಚಿಮ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥ ತಳಿಗಳನ್ನು ಮಾತ್ರ ನಾವು ಅಳವಡಿಸ್ಕೊಂಡ್ರೆ ಸೂಕ್ತ. ಆಮೇಲೆ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಒಂದು ನಾವು ಗಮನಿಸಬೇಕು, ತೆಂಗನ್ನು ಯಾವತ್ತೂ ಅತಿ ಎತ್ತರವಾದ ಸಸಿಗಳನ್ನು ತಗೊಳ್ಬಾರ್ದು, ಗಿಡ್ಡ ಸಸಿಗಳನ್ನು ತಗೊಳ್ಬೇಕು. ಒಂದು ಇದರಲ್ಲಿ ನಾವು ಸಸಿಗಳನ್ನು ಖರೀದಿ ಮಾಡುವಾಗ ಎಲೆಗಳ ಸಂಖ್ಯೆಯನ್ನು ನೋಡಬೇಕು, ಆ ಎಲೆಗಳ ಸಂಖ್ಯೆ ಕನಿಷ್ಠ ಪಕ್ಷ 6 ಎಲೆ ಹೊಂದಿರಬೇಕು. ಆಮೇಲೆ ಕಾಯಿಗೆ ಏನು ಬಂದಿರ್ತದೋ ಕಾಂಡ, ಆ ಕಾಂಡದ ಗಾತ್ರ 10 ಸೆಂಟಿಮೀಟರ್ಗಿಂತಲೂ ಹೆಚ್ಚು ದಪ್ಪ ಇರಬೇಕು, ಅಂಥ ಸಸಿಗಳನ್ನು ಮಾತ್ರ ನಾವು ತಗೊಳ್ಬೇಕು. ಒಂದು ವೇಳೆ ನಾವು ಅತಿ ಎತ್ತರವಾದ ಸಸಿಗಳನ್ನು ತಗೊಂಡು ಎಲೆಗಳ ಸಂಖ್ಯೆ ಕಡಿಮೆ ಇತ್ತು, ಆ ಕಾಂಡದ ಗಾತ್ರ ಕಡಿಮೆ ಇತ್ತಂದರೆ ಅದು ಖಂಡಿತವಾಗಿ ಭವಿಷ್ಯದಲ್ಲಿ ಅತಿ ಕಡಿಮೆ ಇಳುವರಿಯ ನಿರೀಕ್ಷೆ ಮಾಡಬಹುದು. ಅಂದರೆ ಇದೆಲ್ಲವೂ ಕಡಿಮೆ ಇದ್ದರೆ, ಅಂದರೆ ಎಲೆಗಳ ಸಂಖ್ಯೆ, ಕಾಂಡದ ಗಾತ್ರ, ಸರ್ಕಂಫರೆನ್ಸ್, ಆಮೇಲೆ ಸುತ್ತಳತೆ ಏನಿದೆ ಅದು ಕಡಿಮೆ ಇತ್ತು ಅಂದರೆ ಭಾಳ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತದೆ. ಆ ಒಂದು ಕಾರಣವನ್ನು ನಾವು ಪರಿಗಣನೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಇದು ಅಲ್ಲದೆ ಈ ಸಸಿಗಳನ್ನು ನಾಟಿ ಮಾಡುವಾಗ ಯಾವ ಥರ ನಾವು ಕಾಳಜಿ ವಹಿಸಬೇಕು ಅಂತಂದರೆ, ಒಂದು ಸಸಿಗಳ ವಯಸ್ಸು ಅದು ಕನಿಷ್ಠ ಪಕ್ಷ 1 ವರ್ಷ, ಅಂದರೆ ನಮ್ಮ ಶಿಫಾರಸು ಇರೋದು 18 ತಿಂಗಳ ಸಸಿ ಲಭ್ಯ ಇಲ್ಲ ಅಂತಂದರೆ, 1.5 ವರ್ಷದ ಸಸಿ ಲಭ್ಯ ಇಲ್ಲ

ಅಂತಂದ್ರೆ ಕನಿಷ್ಠ ಪಕ್ಷ ಒಂದು ವರ್ಷ ಆದರೂ ಆಗಿರಬೇಕು. ಆ ಸಸಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ಅದು ಈ ಕಾಯಿಗೆ ಅಂಟ್ಕೊಂಡಿರಬೇಕು. ಕಾಯಿ ಒಂದು ಕಡೆ, ಸಸಿ ಒಂದು ಕಡೆ ಆಗಿರಬಾರ್ದು. ಆಮೇಲೆ ಈ ಸಸಿ ಗಾಢ ಹಸಿರು ಬಣ್ಣವನ್ನು ಹೊಂದಿರಬೇಕು ಎಲೆಗಳು. ಆಮೇಲೆ ಎಲೆಗಳ ಗರಿಗಳು ಬಿಡಿಯಾಗಿರಬೇಕು. ಅವು ಒಂದಕ್ಕೊಂದು ಅಟ್ಯಾಚ್ ಆಗಿರಬಾರ್ದು. ಅವು ಅಂದರೆ ಅಂಟ್ಕೊಂಡೇ ಇದ್ದರೆ ಅವುಗಳ ಏನಾಗ್ತದೆ, ಇಳುವರಿ ಕುಂಠಿತ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ಸರಿಯಾದ ಸಸಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಯಾವ ಥರ ಈ ಸಸಿಗಳನ್ನು ನಾಟಿ ಮಾಡಬೇಕು, ಎಷ್ಟು ಅಂತರದಲ್ಲಿ ಮಾಡಬೇಕು, ಯಾವ ಥರ ಕುಣಿಯನ್ನು ತೋಡಬೇಕು ಅಂತಂದರೆ, ನೀವು ತೆಂಗಿನ ತೋಟ ಮಾಡೋದಾದರೆ ಕನಿಷ್ಠ ಪಕ್ಷ 25 ಫೀಟ್ ಗಿಡದಿಂದ ಗಿಡಕ್ಕೆ, ಸಾಲಿನ ಸಾಲಿಗೆ ಅಂತರ ಇಡಬೇಕು. ಆಮೇಲೆ ಒಂದು ವೇಳೆ ಬದುಗಳಲ್ಲಿ ಹಾಕೋದಾದರೂ ಕೂಡ ಕನಿಷ್ಠ ಪಕ್ಷ 25 ಫೀಟ್ ಗಿಡದಿಂದ ಗಿಡಕ್ಕೆ 25 ಫೀಟ್ ಅಂತರ ಇರಬೇಕು. ಯಾಕೆ ಇಷ್ಟು ಇರಬೇಕು ಅಂದರೆ, ಸಣ್ಣದಿದ್ದಾಗ ನಮಗೆ ಭಾಳ ದೂರ ಅನ್ನಿಸ್ತದೆ, ಆದರೆ ತೆಂಗಿನ ಎಲೆಗಳು ಅಥವಾ ಗರಿ ಏನು ಹೇಳ್ತೇವೋ ಆ ಗರಿ 10 ಮೀಟರ್ವರೆಗೂ ಬೆಳೀತದೆ. ಆ ಒಂದು ಕಾರಣಕ್ಕೆ ನೀವು ಎಷ್ಟು ಅಂತರ ಜಾಸ್ತಿ ಇಡ್ತಿರೋ ಅಷ್ಟು ಚಲೋ ಆಗ್ತದೆ. ಒಂದು ವೇಳೆ ನೀವು 10 ಫೀಟಿಗೆ ಒಂದೇ ನೀವು ಗಿಡವನ್ನು ನೆಟ್ಟರೆ ಒಂದ್ರ ಗರಿ ಇನ್ನೊಂದ್ರ ಮೇಲೆ ಬಂದು ಬೀಳ್ತದೆ. ಆವಾಗ ನೆರಳಾಗಿ ಮುಂದಿನ ಇಳುವರಿ ಮತ್ತು ಅವುಗಳ ಬೇರಿನ ಬೆಳವಣಿಗೆ ಸರಿ ಆಗೋದಿಲ್ಲ. ಆ ಕಾರಣಕ್ಕಾಗಿ 25 ಫೀಟ್ ಅಂತರ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಅತಿ ಸೂಕ್ತ. ಇದನ್ನು ಸರಿಯಾಗಿ ತಾವು ಲೇಔಟ್ ಮಾಡಿಕೊಂಡು ಮಾಡಬೇಕು. ನಂತರ ಕುಣಿಗಳನ್ನು ತೋಡುವಾಗ ತೆಂಗಿನ ಸಸಿ ಹಚ್ಚಬೇಕಾದರೆ, ಈಗಾಗಲೇ ನಾ ಹೇಳಿದೆ ತೆಂಗನ್ನು ತೇಲಿಸಿ ನೆಡಬೇಕಂತ ಹೇಳಿ. ಈ ತೆಂಗು ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ದೊಡ್ಡ ಗಾತ್ರದ ಕುಣಿಗಳು, ಕನಿಷ್ಠ 1 ಮೀಟರ್ ಉದ್ದ, ಅಗಲ ಮತ್ತು ಆಳದ ಕುಣಿಗಳನ್ನು ಬೇಸಿಗೆಯಲ್ಲಿ ತೆಗಿಬೇಕು. ಉದಾಹರಣೆಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೀವು ಲೇಔಟ್ ಮಾಡಿ ಕುಣಿಗಳನ್ನು ತೆಗಿಬೇಕು. JCBಯಿಂದನೋ ಅಥವಾ ಮನುಷ್ಯರಿಂದನೋ ತೆಗೆದು ಅದನ್ನು ಮೇವರೆಗೂ ಹಾಗೆ ಬಿಡಬೇಕು. ಬಿಟ್ಟು ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಮಣ್ಣು ಗಾಳಿ ಬಿಸಿಲಿಗೆ ಅರಳುತ್ತದೆ ಅಥವಾ ಅದು ಒಂದು ಜೀವಂತ ಮಣ್ಣಾಗಿ ಪರಿವರ್ತನೆ ಆಗ್ತದೆ. ನಂತರ ಮೇ ತಿಂಗಳಲ್ಲಿ ಒಂದು ಮಳೆ ಆದ ನಂತರ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 75% ಅಂದರೆ 1 ಮೀಟರ್ ಕುಣಿಯನ್ನು ನೀವು ಹೊಡೆದಿರ್ತೀರಿ, 75 ಸೆಂಟಿಮೀಟರ್ ಅಷ್ಟು ಕುಣಿಯನ್ನು ಈ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ಮುಚ್ಚಬೇಕು. ನಂತರ ಈ ನಾಟಿ ಮಾಡೋದು ನಾವು ಹೋಗಬೇಕು. ಮಧ್ಯದಲ್ಲಿ ತೆಂಗಿನ ಸಸಿಯನ್ನು ಇಟ್ಟು ಅದಕ್ಕೊಂದು ಊರುಗೋಲನ್ನು ಸಪೋರ್ಟಾಗಿ ಕೊಟ್ಟು ನಂತರ ನಾಟಿ ಮಾಡಬೇಕು. ಊರುಗೋಲು ನಾಟಿ ಮಾಡೋ ಸಂದರ್ಭದಲ್ಲೇ ತೆಂಗಿನಕಾಯಿಗಿಂತಲೂ ಕೆಳಗೆ ನಾವು ಅದನ್ನು ಆಳವಾಗಿ ಕೊಡಬೇಕು. ಇಲ್ಲವಾದಲ್ಲಿ ಏನಾಗ್ತದೆ, ತೆಂಗು ಒಂದು ಗಾಢವಾದ ಅಥವಾ ಗಟ್ಟಿ ಬೆಳೆ ಇರೋದ್ರಿಂದ ನೀವೇನಾದರೂ ಮ್ಯಾಲೆ ಹೋಗಿ ಒಂದು ಬಿದಿರು ಚುಚ್ಚಿಬಿಟ್ರೆ ಗಾಳಿಗೆ ಎಲ್ಲಾಡಿ ಬೀಳೋ ಚಾನ್ಸ್ ಇರ್ತದೆ. ಅದಕ್ಕಾಗಿ ನಾಟಿ ಸಂದರ್ಭದಲ್ಲೇ ಈ ಊರುಗೋಲನ್ನು ಕೊಡಬೇಕು. ಅದರಿಂದ ನಾವು ಗಾಳಿಯಿದ್ದ ಈ ತೆಂಗು ವಾಲೋದನ್ನು ತಪ್ಪಿಸ್ಬೋದು ಬೇರೆ ದಿಕ್ಕುಗಳಲ್ಲಿ. ಆಮೇಲೆ ನಾಟಿ ಮಾಡಲಿಕ್ಕೆ ಅತಿ ಸೂಕ್ತವಾದ ಕಾಲ ಅಂತಂದರೆ ಒಂದು ಮಳೆ ಆದ ನಂತರ, ಮೇ ಅಥವಾ ಜೂನ್ ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ಅತ್ಯುತ್ತಮವಾದ ಸಮಯ. ಒಂದು ವೇಳೆ ಮಳೆ ತಡ ಆದರೂ ಕೂಡ ನೀವು ಜೂನ್ ಜುಲೈವರೆಗೂ ಮಾಡಬಹುದು. ಚಳಿಗಾಲ ಮತ್ತು ಅತಿ ಬೇಸಿಗೆ ಇದನ್ನು ಹೊರತುಪಡಿಸಿ ನೀರಾವರಿ ಲಭ್ಯ ಇದ್ದರೆ ವರ್ಷದ ಪೂರ್ತಿನೂ ಮಾಡಬಹುದು. ಆದರೆ ಅತಿ ಸೂಕ್ತ ಕಾಲ ಅಂತಂದರೆ ನೀವು ಹೆಚ್ಚು ನೀರು ಕೊಡೋದು ಬೇಕಾಗೋದಿಲ್ಲ, ಹೆಚ್ಚು ಕಾಳಜಿ ಮಾಡೋದು ಬೇಕಾಗೋದಿಲ್ಲ, ಅಂದರೆ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡೋದು ಅತಿ ಸೂಕ್ತ. ನಾಟಿ ಮಾಡಿದ ನಂತರ ಇದಕ್ಕೆ ಸುತ್ತಲೂ ಮಣ್ಣೆಲ್ಲ ಹಾಕಿ ಮಣ್ಣನ್ನು ತೊಳೆದು ಈ ಕಾಯಿ ಮತ್ತು ಮಣ್ಣಿನ ಮಧ್ಯೆ ಯಾವುದೇ ರೀತಿಯಿಂದ ಗಾಳಿ ಆಡಲಾರದಂಗೆ ನೋಡ್ಕೋಬೇಕು. ಒಂದು ವೇಳೆ ಗಾಳಿ ಆಡಿದ್ರೆ ಸಸಿ ಸಾಯುವ ಒಂದು ಪ್ರಮೇಯ ಇರ್ತದೆ. ಅದರ ನಂತರ ನಾವು ಅದಕ್ಕೆ ಸರಿಯಾಗಿ ನೀರಾವರಿಯನ್ನು ಕೊಡಬೇಕು. ಆಮೇಲೆ ನಾಟಿ ಮಾಡೋ ವಿಧದಲ್ಲಿ ಹಲವಾರು ಸಿಸ್ಟಮ್ ಇದ್ದರೂ 25 ಫೀಟ್ ಅಂತರದಲ್ಲಿ ನಾವು ಮಾಡೋದು ಸೂಕ್ತ. ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೇವಲ ನಾಟಿ ಮಾಡೋ ಸಂದರ್ಭದಲ್ಲಿ ನಾವು ಏನಾದರೂ ಈ ಟರ್ಮೈಟ್ ಅಥವಾ ಗೆದ್ದಲುಗಳಿದ್ದರೆ ಅಲ್ಲಿ ರಿಜೆಂಟ್ ಅಂತ ಹೇಳಿ ಒಂದು ಪಿಪ್ರೋನಿಲ್ ಕೆಮಿಕಲ್ ಬರ್ತದೆ, ಅದನ್ನು ಹಾಕ್ಬೋದು. ಈ ಥರದ ಬೇವಿನ ಹಿಂಡಿ ಹಾಕಿ ಸ್ವಲ್ಪ ಕಾಳಜಿ ವಹಿಸಬೇಕು. ಅದು ಅಲ್ಲದೆ ಇನ್ನು ಈ ಗೊಬ್ಬರ ನಿರ್ವಹಣೆ ಹೇಗೆ ಅಂತಂದರೆ, ಪ್ರಾರಂಭದಲ್ಲಿ ನಾವು ಇದಕ್ಕೆ ಪ್ರತಿ ಒಂದು ಸಂಪೂರ್ಣವಾಗಿ ಬೆಳೆದ ಗಿಡಕ್ಕೆ ನಾವು 1 ಕಿಲೋ ಯೂರಿಯಾ, 2 ಕಿಲೋ ಸಿಂಗಲ್ ಸೂಪರ್ಫಾಸ್ಪೇಟ್, 2 ಕಿಲೋ ಮ್ಯೂರೇಟ್ ಆಫ್ ಪೊಟ್ಯಾಷ್ ಸಂಪೂರ್ಣವಾಗಿ ಬೆಳೆದ ಗಿಡ ಅಂದರೆ 3 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಕೊಡಬೇಕಾಗ್ತದೆ. ಆದರೆ ಇದು 1ನೇ ವರ್ಷಕ್ಕೆ ಅಥವಾ 3 ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ರೆ ಇದರ ಸಂಪೂರ್ಣ ಪ್ರಮಾಣದ 1/10 ಅಂದರೆ 1 ಕೆಜಿ ಕೊಡೋ ಬದಲು ನೀವು 100 ಗ್ರಾಮ್ ಯೂರಿಯಾ, 200 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಪೇಟ್, 200 ಗ್ರಾಮ್ MOPಯನ್ನು ಕೊಡಬೇಕು. ಈ ಥರ ಪ್ರತಿ ಒಂದು

ಮೂರು ತಿಂಗಳಿಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಮೂರನೇ ವರ್ಷದಿಂದ ಈ ಸಂಪೂರ್ಣ ಪ್ರಮಾಣದ ಗೊಬ್ಬರವನ್ನು ಕೊಡಬಹುದು. ಆಮೇಲೆ ಈ ಗೊಬ್ಬರ ಕೊಡಬೇಕಾದ್ರೆ ತೆಂಗಿನ ಗಿಡದ ಸುತ್ತಲೂ ಎಷ್ಟು ಎಲೆ ಹರಡಿರ್ತದೋ ಅಲ್ಲಿವರೆಗೂ ಈ ತೆಂಗಿನ ಒಂದು ಬೇರು ಕೂಡ ಹರಡಿರ್ತದೆ. ಅದಕ್ಕಾಗಿ ಒಂದು ಗಿಡದ ಸುತ್ತಲೂ ಒಂದು ಬೆಸಿನ್ ಮಾಡಿಕೊಂಡು, ಅಂದರೆ ಕೌಲಿ ಥರ ಮಾಡಿಕೊಂಡು ಗಿಡದ ಸುತ್ತಲೂ ಆ ಕೌಲಿ ಅಥವಾ ಕಾಲುವೆಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರಗಳನ್ನು ಹಾಕಿ ಅದನ್ನು ಮುಚ್ಚಿ ನಂತರ ನಾವು ಹೊದಿಕೆಯನ್ನು ಮಾಡಬಹುದು. ಇಲ್ಲ ಅಂತಂದರೆ ಇನ್ನೊಂದು ಪ್ಯಾಚ್ ಸಿಸ್ಟಮ್ ಅಂಥೇಳಿ ಹೇಳ್ತೇವೆ ನಾವು. ಅಂದರೆ ಅಲ್ಲಲ್ಲಿ ಗಿಡದ ಸುತ್ತಲೂ ಒಂದು ಸಲಿಕೆಯಿಂದ ಕುಣಿಗಳನ್ನು ತೋಡೋದು, ಅಂದರೆ ಸಂಪೂರ್ಣವಾಗಿ ಬೆಳೆದ ತೆಂಗನ್ನು ಕನಿಷ್ಠ ಪಕ್ಷ 3 ಫೀಟ್ ದೂರ, ಕಾಂಡದಿಂದ 3 ಫೀಟ್ ಬಿಟ್ಟು ನಂತರ ನಾವು ಈ ಸರ್ಕ್ಯುಲರ್ ರಿಂಗ್ ಮಾಡಬೇಕು ಕಾಲುವೆ. ಅಲ್ಲದೆ ಪ್ಯಾಚ್ ಸಿಸ್ಟಮಲ್ಲೂ ಕೂಡ ಈ 3 ಫೀಟ್ ಅಂತರವನ್ನು ಬಿಟ್ಟು ಅಲ್ಲಿ ಯಾವುದೇ ರೀತಿ ಈ ಗೊಬ್ಬರ ಹೀರ್ಕೊಳ್ಳೋದಂಥ ಬೇರಿರೋದಿಲ್ಲ, ಅದು ಕೇವಲ ಸಪೋರ್ಟ್ ತಗೊಳ್ಳೋ ಬೇರಿರ್ತದೆ. ಅದಕ್ಕಾಗಿ ನೀವು ತೀರಾ ಹೋಗಿ ಕಾಂಡದ ಸಮೀಪ ಗೊಬ್ಬರಗಳನ್ನು ಹಾಕಬಾರ್ದು. ಆಮೇಲೆ 3 ಫೀಟ್ ನಂತರದಲ್ಲೇ ಗೊಬ್ಬರವನ್ನು ಕೊಡಬೇಕು. ಇನ್ನೊಂದು ಪ್ಯಾಚ್ ಸಿಸ್ಟಮಲ್ಲಿ ಅಲ್ಲಲ್ಲಿ ಗಿಡದ ಸುತ್ತಲೂ ಕುಣಿಗಳನ್ನು ಮಾಡಿ ಆ ಕುಣಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರವನ್ನು ಹಾಕಿ ಮುಚ್ಚಿ ಹೊದಿಕೆ ಮಾಡಿ ನೀರಾವರಿಯನ್ನು ಕೊಡಬೇಕು. ಇದಕ್ಕೆ ಒಂದು ಸಂಪೂರ್ಣ ಶೆಡ್ಯೂಲ್ ಇದೆ, ಆ ಶೆಡ್ಯೂಲ್ ತಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ. ಅದರಲ್ಲೆಲ್ಲ ಸಂಪೂರ್ಣ ಮಾಹಿತಿ ಇದೆ. 3ನೇ ತಿಂಗಳಿಗೆ ಎಷ್ಟು ಕೊಡಬೇಕು, 6ನೇ ತಿಂಗಳಿಗೆ ಎಷ್ಟು ಕೊಡಬೇಕು, 1 ವರ್ಷದ ನಂತರ ಎಷ್ಟು ಕೊಡಬೇಕು, ಈ ಥರ ಇದೆ. ಅದನ್ನೆಲ್ಲ ನೀವು ಪಾಲಿಸಬೇಕು. ಆವಾಗ ಹೆಚ್ಚಿನ ಒಂದು ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅಲ್ಲದೆ ಒಂದು ಬೆಳೆದ ತೆಂಗಿನಲ್ಲಿ ಗಿಡದ ಸುತ್ತಲೂ ಈ ಸೆಣಬಾಗಿರ್ಬೋದು, ಡಯಾಂಚಿ ಆಗಿರ್ಬೋದು, ಅಥವಾ ನಮ್ಮ ನಸುಗುನ್ನಿ ಆಗಿರ್ಬೋದು, ಆಮೇಲೆ ಪಿಳ್ಳಿ ಪಿಸರ್ ಅಂತ ಹೇಳ್ತಾರೆ ಈ ಗಂಗಾವತಿ ಕಡೆ, ಆ ಥರ ಬೇರೆ ಬೇರೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಇನ್ಸ್ಟಿಟ್ಯೂ ಗ್ರೀನ್ ಮ್ಯಾನ್ಯೂರಿಂಗೂ ಮಾಡ್ಬೋದು, ಇಲ್ಲಾಂತಂದರೆ ಹೊರಗಡೆ ಇರತಕ್ಕಂಥ ಹಸಿರು ಎಲೆಗಳನ್ನು ತಂದು ಗಿಡದ ಸುತ್ತಲೂ ಹಾಕಿ ಮಲ್ಚಿಂಗ್ ಮಾಡೋದ್ರಿಂದ ಫಲವತ್ತತೆ ಹೆಚ್ಚಾಗ್ತದೆ. ಎಷ್ಟು ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ತೇವೋ ಅಷ್ಟು ಒಳ್ಳೆ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ತೆಂಗಿನಲ್ಲಿ ಪೊಟ್ಯಾಷಿಂದು ಮಹತ್ವ ಬಹಳ ಇರ್ತದೆ. ಯಥೇಚ್ಛವಾಗಿ ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೂಡಲೇಬೇಕು. 1200 ಗ್ರಾಮ್ ಅಂದರೆ 2 ಕೆಜಿಯಷ್ಟು MOP ಕೊಡಬೇಕಾಗ್ತದೆ. ಆಮೇಲೆ ನಿರಂತರವಾಗಿ ತೇವಾಂಶ ಇರೋ ಥರ ನಾವು ನೋಡ್ಕೊಳ್ಬೇಕು. ಇಷ್ಟೇ ಪ್ರಮಾಣ ನೀವು 150 ಲೀಟರ್ ಬಿಡ್ರಿ, 200 ಲೀಟರ್ ಬಿಡ್ರಿ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ. ಆದರೆ ತೇವಾಂಶ ಇರಬೇಕು ತೆಂಗಿನ ಸುತ್ತಲೂ, ಅದನ್ನು ಒಂದು ನಾವು ಕಾಳಜಿ ವಹಿಸಬೇಕು. ಸಾಧ್ಯವಾದಲ್ಲಿ ತಾವು ಸಾಕಷ್ಟು ಸಾವಯವ ಪದಾರ್ಥವನ್ನು ಹಾಕಿದಾಗ ಅಲ್ಲಿ ಎರೆಹುಳುಗಳನ್ನು ಬಿಟ್ಟರೆ ಇನ್ನೂ ಗಿಡಗಳು ಚೆನ್ನಾಗಿ ಆಗ್ತದೆ. ಆಮೇಲೆ ಒಂದು ವೇಳೆ ಹನಿ ನೀರಾವರಿ ಮಾಡಿದರೆ ಕೇವಲ ಒಂದೇ ಡ್ರಿಪ್ಪರ್ ಅಥವಾ ಗುಂಡಿಯನ್ನು ಬಿಡೋ ಬದಲು ಗಿಡದ ಸುತ್ತಲೂ ಒಂದು 4-5 ಗುಂಡಿಗಳನ್ನು ಬಿಟ್ಟರೆ ಎಲ್ಲ ದಿಕ್ಕಿನಲ್ಲೂ ಕೂಡ ನೀರು ಸಿಗ್ತದೆ. ಈಗ ಸಬ್ ಸರ್ಫೇಸ್ ಇರಿಗೇಷನ್ ಅಥವಾ ಡ್ರಿಪ್ಪರ್ಸ್ ಅಂತ ಬಂದಿದೆ, ಅದನ್ನು ಕೂಡ ನಾವು ಅಳವಡಿಸ್ಬೋದು. ಈ ರೀತಿ ನಾವು ಕಾಳಜಿ ಮಾಡಿದಾಗ ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅಲ್ಲದೆ ತೆಂಗಿನಲ್ಲಿ 25 ಫೀಟ್ ಅಂತರದಲ್ಲಿ ಹಾಕಬೇಕಂತ ಹೇಳಿದೆ ನಾನು. 25 ಫೀಟ್ ಅಂತರದಲ್ಲಿ ಹಾಕಿ 3ನೇ ವರ್ಷ ಅಥವಾ 7ನೇ ವರ್ಷಕ್ಕೆ ಇಳುವರಿ ಪ್ರಾರಂಭ ಆದಾಗ ಸಾಕಷ್ಟು ಮಧ್ಯದಲ್ಲಿ ಜಾಗ ಇರ್ತದೆ. ಆ ಜಾಗಗಳಲ್ಲಿ ತಾವು ನಿರಂತರವಾಗಿ ಈಗ ಏನು ರೂಟೀನ್ ಆಗಿ ಬೆಳೀತಾ ಇರ್ತೀರಾ, ಮೆಕ್ಕೆಜೋಳ, ಗೋಧಿ ಅಥವಾ ತೋಟಗಾರಿಕೆಯ ತರಕಾರಿ, ಹೂವಿನ ಬೆಳೆಗಳ ಅಲ್ಪಾವಧಿ ಬೆಳೆಗಳನ್ನು ಮೊದಲಿನ ಥರನೇ ಬೆಳ್ಕೊಂಡಿರ್ಬೋದು. ಯಾವಾಗ ಈ ಸಂಪೂರ್ಣವಾಗಿ ಕವರ್ ಆಗ್ತದೋ ಆವಾಗ ಮಾತ್ರ ತಾವು ಕೆಲವು ವಿಶೇಷ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲವಾದಲ್ಲಿ 7-8 ವರ್ಷದವರೆಗೂ ಈ ನಿರಂತರವಾಗಿ ಇಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಸರಿಯಾಗಿ ನಿರ್ವಹಣೆ ಮಾಡಿದರೆ ಒಂದು ಗಿಡದಿಂದ ಕನಿಷ್ಠ ಪಕ್ಷ ತಾವು 100 ಕಾಯಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ತೆಂಗಿನಲ್ಲಿ ಸಾಕಷ್ಟು ಕೀಟಗಳ ಸಮಸ್ಯೆ ಇರ್ತದೆ, ರೋಗಗಳು ಇರ್ತದೆ, ಅದೆಲ್ಲದಕ್ಕೂ ಆಯಾ ಸಂದರ್ಭದಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ತಾವು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಂತೇಳಿ ಹೇಳ್ತೇನೆ. ಧನ್ಯವಾದಗಳು.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ ₹50,000 ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳು.

0: ಇದುವರೆಗೆ ಜನಪದ ಸಂಗೀತದಲ್ಲಿ ಬಿಆರ್ ಪೊಲೀಸ್ ಪಾಟೀಲ್ ಅವರ ಧ್ವನಿಯಲ್ಲಿ ಒಂದು ತತ್ವ ಪದವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ.

0: ಇದುವಾಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಮೈಸೂರು ಸ್ಯಾಂಡಲ್ ಸೋಪ್. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್

0: ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮೊಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮೊಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ

0: ಪ್ರಮಾಣವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ ಶೇಕಡಾ 1.53ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ ಶೇಕಡಾ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:30. ಚಿತ್ರಗೀತೆಗಳು. ಮೊದಲಿಗೆ ಶ್ರೇಯಾ ಘೋಷಾಲ್ ಹಾಗೂ ಟಿಪ್ಪು ಅವರ ಧ್ವನಿಯಲ್ಲಿ ಕಿಲಾಡಿ ಕಿಟ್ಟಿ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಸ್ ನಂಬರ್ 18/9 ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕೇಳಿ ಗುರುಕಿರಣ್ ಅವರ ಧ್ವನಿಯಲ್ಲಿ ಎ ಸೆಕೆಂಡ್ ಹ್ಯಾಂಡ್ ಲವರ್ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಸರಿಯಾಗಿ 8 ಗಂಟೆ. ಇನ್ನು ಮುಂದೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗರುಡರೇಖೆ ಚಿತ್ರದ ಗೀತೆ.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿರಹದಿ ಬೆಂದೆ, ನೆನಪಲಿ ನೊಂದೆ.

ಇದುವರೆಗೆ ಮಿಂಚಿನ ಓಟ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಯಶ್ ಜಾನಕಿ ಅವರ ಧ್ವನಿಯಲ್ಲಿ ಯಾರೀವನು ಚಿತ್ರದ ಗೀತೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 8:30:35. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಸತ್ತೆಪ್ಪೆ ಸತ್ತ ಚಿತ್ರದ ಗೀತೆ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮಿತ್ ಕುಮಾರ್ ಹಾಗೂ ಸಪ್ನಾ ಅವಸ್ಥಿ ಅವರ ಧ್ವನಿಯಲ್ಲಿ ತ್ರಿದೇವ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕೇಳಿ ಅದೇ ಚಿತ್ರದ ಇನ್ನೊಂದು ಗೀತೆ, ಮನ್ಹರ್ ಉದಾಸ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇದೀಗ ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾವಾದನ, ಮೃದಂಗ ಆರ್ ನರಸಿಂಹನ್.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ.

ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಕೆ ಕಲ್ಯಾಣ್, ಗೀತೆಗೆ ಸಂಗೀತ ನೀಡಿದವರು ದೇವಾ.

ಇದೀಗ ಕೇಳೋಣ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

ಇನ್ನು ಮುಂದೆ ಕೇಳೋಣ ದಿಲ್ ಸೆ ಚಿತ್ರದ ಗೀತೆಯನ್ನು ಎ.ಆರ್. ರೆಹಮಾನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗೀತೆಯನ್ನು ಬರೆದಿದ್ದಾರೆ ಗುಲ್ಜಾರ್. ಗೀತೆಗೆ ಸಂಗೀತ ಎ.ಆರ್. ರೆಹಮಾನ್ ಅವರದು.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕೇಳುತ್ತಿದ್ದೀರಿ. ಚಂದು ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಗೀತೆಗೆ ಸಾಹಿತ್ಯ ಅನಂತ್ ಕುಮಾರ್, ಸಂಗೀತ ಗುರುಕಿರಣ್.

ಹಮ್ ದಿಲ್ ದೇ ಚುಕೆ ಸನಂ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ ಹಾಗೂ ಮೊಹಮ್ಮದ್ ಸಲಾಮತ್ ಅವರ ದೊನಿಯಲ್ಲಿ ಕೇಳಿದಿರಿ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿತ್ತು.

ಚಂದ್ರೋದಯ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಇದೀಗ ಕೇಳೋಣ ಸಾಜನ್ ಚಿತ್ರದ ಗೀತೆಯನ್ನ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ. ಸಮೀರ್ ಅವರ ಸಾಹಿತ್ಯ, ನದೀಮ್ ಹಾಗೂ ಶ್ರವಣ್ ಅವರ ಸಂಗೀತವಿದೆ.